ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 24ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 14ನೇ ತಾರೀಕು ಭಾನುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ವೇಳೆ 5:58:35. ಕೇಳುಗರೆಲ್ಲರಿಗೂ ಮಾನಸ ಮಾಡುವ ನಮಸ್ಕಾರಗಳು.

ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರನ್ನು ಭೇಟಿಯಾಗಲಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ. ಇದೇ ಬುಧವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆಯನ್ನು ನಡೆಸಲಿದ್ದಾರೆ. ಇದೇ 30ರಿಂದ ಜಾರಿಗೆ ಬರುವಂತೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಮುಂದಿನ ಭಾರತೀಯ ಸೇನಾ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಅವರು ಪ್ರಸ್ತುತ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸೇವಾ ಮುಖ್ಯಸ್ಥರಾಗಿರುವಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದೇ 30ರಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಅಸ್ಸಾಂನ ಜೋಹರ್ನಲ್ಲಿ ಸಂಭವಿಸಿದಂತಹ AN-32 ವಿಮಾನ ಅಪಘಾತದಲ್ಲಿ 5 ವಾಯುಸೇನಾ ಸಿಬ್ಬಂದಿ ಮೃತಪಟ್ಟ ಘಟನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ದುಃಖದ ಸಂದರ್ಭದಲ್ಲಿ ರಾಷ್ಟವು ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಲ್ಲಲಿದೆ ಎಂದು ತಿಳಿಸಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಮಾರೋಪಗೊಂಡಿತು. ಸಮ್ಮೇಳನದಲ್ಲಿ ಇಂದೋರ್ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಆಹಾರ ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿಯ ಕುರಿತು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಒಳಗೊಂಡಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವಂತಹ ಪಂದ್ಯಾವಳಿಗಳು ಹಾಗೂ ಅವುಗಳನ್ನು ಸುಗಮವಾಗಿ ಆಯೋಜನೆ ಮಾಡಲು ಅಗತ್ಯವಿರುವಂತಹ ಭದ್ರತಾ ವ್ಯವಸ್ಥೆಯ ಕುರಿತು ಚರ್ಚೆ ನಡೆಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮೀಸಲಾದ 100 ಕ್ವಿಂಟಲ್ ಪಡಿತರ ಅಕ್ಕಿ ಮತ್ತು ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಮನೆ ಹಂತದಲ್ಲಿಯೇ ತ್ಯಾಜ್ಯವನ್ನು ಹಸಿ ತ್ಯಾಜ್ಯ, ಒಣತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯಗಳೆಂದು 4 ವಿಧಗಳಾಗಿ ವಿಂಗಡಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಸೂಚನೆ ನೀಡಿದ್ದಾರೆ. ತನ್ನ ಪ್ರಮುಖ ಷರತ್ತುಗಳನ್ನು ಪೂರೈಸದ ಹೊರತು ಕಳೆದ ಹಲವು ದಿನಗಳಿಂದ ನಡೆಯುತ್ತಿರುವಂತಹ ಸಂಘರ್ಷವನ್ನು ಕೊನೆಗೊಳಿಸಲು ಅಮೆರಿಕದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎಂದು ಇರಾನ್ ತಿಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಎಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ನಮನಗಳು. ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಶುಭ ಸ್ವಾಗತ. ಈ ದಿನ ಯಾವೆಲ್ಲ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಪ್ರಸಾರ ಆಗತ್ತೆ ಅಂತ ಇದೀಗ ತಿಳಿದುಕೊಳ್ಳೋಣ. ಕಾರ್ಯಕ್ರಮಗಳ ವಿವರಣೆಯ ನಂತರ ಮೊದಲಿಗೆ ನಾದೋಪಾಸನೆ ಕಾರ್ಯಕ್ರಮ. ಇದು ಭಕ್ತಿಗೀತೆಗಳ ಸಮರ್ಪಣೆ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು. ಒಂಬತ್ತು ಗಂಟೆಗೆ ಇಂದಿನ ವಿಶೇಷ ದಿನದ ವಿಶೇಷ ಕಾರ್ಯಕ್ರಮ. 10:02 ಓಲ್ಡ್ ಇಸ್ ಗೋಲ್ಡ್, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳು. 11:02 ಹೊಸ ಹಾಡು, ಹೊಸ ಹಾಡುಗಳನ್ನು ಕೇಳಲಿದ್ದೀರಿ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ. 2:15 ವಾರಾಂತ್ಯದ ವಿಶೇಷ ಗೀತೆಗಳು ನಿಮಗಾಗಿ ಮೂಡಿಬರಲಿದೆ. 2:45 ಚಿತ್ರತಾನ. 4:00 ಪರಿಮಳ. 5:05 ಸೇಫ್ ಡ್ರೈವ್, ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದರಲ್ಲಿ 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ ಇರುತ್ತೆ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಬೆಳ್ಳಿ ಬದುಕು, ವಾಣಿ ಹರಿಕೃಷ್ಣ ಅವರ ಬೆಳ್ಳಿ ಬದುಕು. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ. ಎಲ್ಲ ಚಂದದ ಕಾರ್ಯಕ್ರಮಗಳಿಗಾಗಿ ಕೇಳ್ತಾನೆ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಯಾಕಂದರೆ ಇದು ನಿಮ್ಮೆಲ್ಲರ ಪ್ರೀತಿಯ ಮೆಚ್ಚಿನ ಅಚ್ಚುಮೆಚ್ಚಿನ ವಾಹಿನಿ.

ಇದೀಗ ಪ್ರಾರಂಭಿಸೋಣ ಕಾರ್ಯಕ್ರಮ ನಾದೋಪಾಸನೆ. ನಾದದ ಉಪಾಸನೆ, ಭಕ್ತಿಯ ಸಮರ್ಪಣೆ, ನಾದೋಪಾಸನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭ ಸ್ವಾಗತವನ್ನ ಕೋರ್ತಾ, ಇಂದು ಭಾನುವಾರ. ಭಾನು ಅಂದರೆ ಸೂರ್ಯ. ಹಾಗಾಗಿ ಸೂರ್ಯನ ಒಂದು ಉಪಾಸನೆಯನ್ನು ಮಾಡುವಂತಹ ದಿನ. ಮೊದಲಿಗೆ ಸೂರ್ಯಾಷ್ಟಕವನ್ನು ಕೇಳೋಣ.

ಸೂರ್ಯನೆಂದರೆ ಬೆಳಕು, ಸೂರ್ಯನೆಂದರೆ ಬದುಕು. ಹಾಗಾಗಿಯೇ ಸೂರ್ಯ ದೇವನನ್ನಾಗಿ ಸೂರ್ಯನನ್ನು ಕಾಣಲಾಗುತ್ತೆ, ಪೂಜಿಸಲಾಗುತ್ತೆ. ಅದು ಭಾರತೀಯರಲ್ಲಿ ವೇದಗಳಿಗೂ ಪೂರ್ವದಿಂದಲೂ ಕೂಡ ಸೂರ್ಯ ದೇವರಾಗಿದ್ದಾನೆ. ಭಾರತದಲ್ಲಿ ಅಷ್ಟೇ ಅಲ್ಲದೆ ಜಗತ್ತಿನ ಅನೇಕ ಭಾಗಗಳಲ್ಲಿ ಸೂರ್ಯನನ್ನು ದೇವರ ರೂಪದಲ್ಲಿ ಪೂಜಿಸಲಾಗುತ್ತೆ, ಆರಾಧಿಸಲಾಗುತ್ತೆ. ಹೀಗಾಗಿ ಇವತ್ತಿನ ರವಿವಾರದ ವಿಶೇಷ ನಾದೋಪಾಸನೆಯಲ್ಲಿ ಸೂರ್ಯನ ಕುರಿತಾದಂತಹ ಗೀತೆಗಳನ್ನು ಆಲಿಸೋಣ. 6:30 ಸೂರ್ಯನ ಆರಾಧನೆಯ ಕುರಿತಾಗಿ ಒಂದಷ್ಟು ಮಾತಾಡೋಣ.

ನಾಟೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯ ಆಗಿದೆ 6:30 ಈಗಾಗಲೇ ಸೂರ್ಯನಿಗೆ ಸಂಬಂಧಪಟ್ಟಂತಹ ಸೂರ್ಯನನ್ನ ಕುರಿತಾದಂತಹ ಒಂದಷ್ಟು ಭಕ್ತಿಗೀತೆಗಳನ್ನು ಆಲಿಸಿದ್ರಿ. ಈಗಾಗಲೇ ಹೇಳಿದ ಹಾಗೆ ಭಾರತದಲ್ಲಿ ಸೂರ್ಯನನ್ನ ಆರಾಧಿಸಲಾಗುತ್ತೆ. ಹಾಗೆ ನೋಡಿದ್ರೆ ಸೂರ್ಯ ಸೌರಮಂಡಲದ ಮಧ್ಯದಲ್ಲಿರುವಂತಹ ನಕ್ಷತ್ರ. ಭೂಮಿಯ ಬಹುತೇಕ ಎಲ್ಲ ಜೀವಿಗಳು ಈ ಸೂರ್ಯನ ಒಂದು ಆಧಾರವನ್ನು ಬಯಸುತ್ತವೆ, ಬೇಡ್ತವೆ. ಅಂದರೆ ಸೂರ್ಯನಿಲ್ಲದೆ ಯಾವ ಜೀವಿಗಳೂ ಇಲ್ಲ. ಹಾಗಾಗಿಯೇ ಸೂರ್ಯನನ್ನು ಹಲವಾರು ಸಂಸ್ಕೃತಿಗಳು ದೇವತೆ ಅಂತ ಪರಿಗಣಿಸಿವೆ. ಇಂತಹ ಸೂರ್ಯನ ಆರಾಧನೆಯನ್ನು ನಾವು ಮುಖ್ಯವಾಗಿ ಭಾರತ, ಮಧ್ಯ ಆಫ್ರಿಕಾ, ಈಜಿಪ್ಟ್, ಗ್ರೀಸ್ ಹಾಗೂ ಮಧ್ಯ ಏಷ್ಯಾಗಳಲ್ಲಿ ಕಾಣಬಹುದು.

ಬೆಳಗಾಯಿತು ಏಳಿ ಎಂದು ನಮ್ಮೆಲ್ಲರನ್ನ ಎಚ್ಚರಗೊಳಿಸುವಂತಹ ಸೂರ್ಯನ ಆರಾಧನೆ ನಮ್ಮ ಭಾರತದಲ್ಲಿ ಋಗ್ವೇದದ ಕಾಲದಿಂದ ಕೂಡ ಪ್ರಚಲಿತದಲ್ಲಿದೆ. ಪ್ರಾಚೀನ ವೈದಿಕ ಧರ್ಮದಲ್ಲಿ ಸೂರ್ಯನಿಗೆ ಅತ್ಯಂತ ಪ್ರಮುಖವಾದ ಸ್ಥಾನ ಇತ್ತು. ಗಾಯತ್ರಿ ಮಂತ್ರದಲ್ಲಿನ ಪ್ರತಿ ಶಬ್ದ ಕೂಡ ಸೂರ್ಯನ ಸಾಮರ್ಥ್ಯಗಳನ್ನು ಕೊಂಡಾಡುವಂಥ ಉದ್ದೇಶದಿಂದಲೇ ಬಳಸಿರುವಂಥದ್ದು.

ನಮ್ಮ ಹಿಂದೂ ಮಹಾಕಾವ್ಯಗಳಲ್ಲಿ ಸೂರ್ಯ ಒಂದು ಪಾತ್ರವಾಗಿ ಕೂಡ ಮೂಡಿಬರ್ತಾನೆ. ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ಸೂರ್ಯ ಕಾಣಿಸ್ತಾನೆ. ಯಾಕಂದರೆ ಸೂರ್ಯನ ಮಕ್ಕಳಾಗಿ ನಾವು ಗುರುತಿಸುವಂಥದ್ದು ಕರ್ಣ, ಸುಗ್ರೀವ, ಹಾಗೆ ನವಗ್ರಹಗಳಲ್ಲಿ ಶನಿ ಹಾಗೂ ಯಮ, ಇವರನ್ನು ಸೂರ್ಯನ ಮಕ್ಕಳು ಅಂತ ಗುರುತಿಸಲಾಗುತ್ತೆ. ಹಾಗೆ ರಾಮಾಯಣದಲ್ಲಿ ಶ್ರೀರಾಮ ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯದ ಮೂಲಕ ಸೂರ್ಯನ ಆರಾಧನೆ ಮಾಡಿದ ಅಂತ ಕೂಡ ಹೇಳಲಾಗಿದೆ.

ನಮ್ಮ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಸೂರ್ಯ ನಮ್ಮೆಲ್ಲರಿಗೂ ಆಧಾರ. ಈ ಸೂರ್ಯನಿಗೆ ನಾವು ದೇವಾಲಯಗಳನ್ನು ಕೂಡ ಪ್ರತಿಷ್ಠಾಪಿಸಿದ್ದೇವೆ. ಭಾರತದ ಹಲವು ಭಾಗಗಳಲ್ಲಿ ಸೂರ್ಯ ದೇವಾಲಯಗಳು ಕಂಡುಬರುತ್ತವೆ. ಸೂರ್ಯನ ದೇವಾಲಯಗಳಿಗಿಂತ ಹೆಚ್ಚಾಗಿ ಸೂರ್ಯನಿಗೆ ಸಂಬಂಧಿಸಿದಂತಹ ಕಲಾಕೃತಿಗಳು ಕಂಡುಬರುತ್ತವೆ. ಇದು ಹಿಂದೂ ಧರ್ಮದ ವಿವಿಧ ಸಂಪ್ರದಾಯಗಳ ಎಲ್ಲ ರೀತಿಯ ದೇವಾಲಯಗಳಲ್ಲೂ ಕೂಡ ಕಂಡುಬರುವಂಥದ್ದು. ಶಿವ, ವಿಷ್ಣು, ಗಣೇಶ ಶಕ್ತಿಗೆ ಸಂಬಂಧಿಸಿರುವಂತಹ ಹಿಂದೂ ದೇವಾಲಯಗಳು, ದೇವಾಲಯದ ಗೋಡೆಗಳು, ಕೋಟೆಗಳು, ಹಾಗೆ ಅನೇಕ ಹಿಂದೂ ಮಠಗಳ ದ್ವಾರಗಳ ಮೇಲೆ ಇರುವಂತಹ ಕಲಾಕೃತಿಗಳ ಮೇಲಿನ ಉಬ್ಬುಗಳು ಸೂರ್ಯನನ್ನು ಒಳಗೊಂಡಿವೆ. ಅಂದರೆ ಸೂರ್ಯ ಎಷ್ಟು ಪ್ರಮುಖ ಸ್ಥಾನವನ್ನು ನಮ್ಮ ಧರ್ಮದಲ್ಲಿ ಪಡೆದಿದ್ದಾನೆ ಅನ್ನೋವಂಥದ್ದನ್ನು ನಾವು ಗಮನಿಸಬೇಕು. ಅದರಲ್ಲೂ ಭಾರತದ ಗುಹಾ ದೇವಾಲಯಗಳು ಸೂರ್ಯ ದೇವರನ್ನು ಒಳಗೊಂಡಿದೆ. ಮಹಾರಾಷ್ಟ್ರದ ಎಲ್ಲೋರ ಗುಹೆಗಳಲ್ಲಿ ಸೂರ್ಯನ ಕೆತ್ತನೆಗಳನ್ನು ನಾವು ಕಾಣಬಹುದು. ಅಷ್ಟೇ ಅಲ್ಲದೆ ಸೂರ್ಯನಿಗೆ ಸಮರ್ಪಿತವಾಗಿರುವಂತಹ ದೇವಾಲಯಗಳು ಕೂಡ ಸಾಕಷ್ಟು ಇದೆ.

ಭಾರತದಲ್ಲಿ ಸೂರ್ಯನಿಗೆ ಸಮರ್ಪಿತವಾದ ದೇವಾಲಯಗಳು ಕೂಡ ಸಾಕಷ್ಟಿವೆ ಅಂತ ಈಗಾಗಲೇ ಹೇಳಿದ್ದೆ. ಆಂಧ್ರಪ್ರದೇಶದ ಅರಸವಲ್ಲಿಯಲ್ಲಿ ಬಿಹಾರದ ದೇವ್ ಸೂರ್ಯ ಮಂದಿರ, ಕಂದಹ ಸೂರ್ಯ ಮಂದಿರ, ಹಾಗೆ ಕಮಲಾರ್ಕ ಸೂರ್ಯ ಮಂದಿರ, ಪುನೌರ್ಧಾಮ್ ಹಾಗೆ ಮಂಗಲ್ಧಾಮಗಳಲ್ಲಿ ಇರುವಂತಹ ಸೂರ್ಯ ಮಂದಿರಗಳು ತುಂಬಾ ಪ್ರಮುಖವಾದದ್ದು. ಹಾಗೆ ಅತ್ಯಂತ ಹೆಚ್ಚು ಪೂಜಿಸಲ್ಪಡುವಂಥದ್ದು ಇಲ್ಲಿ ಸೂರ್ಯ ದೇವರೇ. ಇನ್ನು ತಮಿಳುನಾಡಿನಲ್ಲಿ ನವಗ್ರಹ ದೇವಾಲಯಗಳು ತುಂಬಾ ಪ್ರಸಿದ್ಧವಾಗಿದೆ. ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿರುವಂತಹ ಸೂರ್ಯನಾರ್ ಕೋವಿಲ್ ನವಗ್ರಹ ದೇವಾಲಯಗಳಲ್ಲಿ ಸೂರ್ಯನಿಗೆ ಒಂದು ಹೆಚ್ಚಿನ ಪೂಜೆ ಸಲ್ಲತ್ತೆ. ಹೀಗಾಗಿ ಇದು ಸೂರ್ಯನಿಗೆ ಅರ್ಪಿತವಾದಂತಹ ಒಂದು ದೇವಾಲಯ ಅಂತ ಹೇಳ್ಬೋದು. ಅತ್ಯಂತ ಪ್ರಸಿದ್ಧವಾಗಿರುವಂತಹ, ವಿಶ್ವಾದ್ಯಂತ ಪ್ರಸಿದ್ಧವಾಗಿರುವಂತಹ ಒಂದು ದೇವಾಲಯ ಒರಿಸ್ಸಾದ ವಿಶ್ವ ಪರಂಪರೆಯ ತಾಣವಾದಂತಹ ಕೊನಾರ್ಕ್ ಸೂರ್ಯ ದೇವಾಲಯ. 13ನೇ ಶತಮಾನದಲ್ಲಿ ಪೂರ್ವ ಗಂಗಾ ರಾಜವಂಶವು ಸೂರ್ಯದೇವರಿಗೆ ಮೊದಲೇ ಅಸ್ತಿತ್ವದಲ್ಲಿರುವಂತಹ ಯಾತ್ರಾ ಸ್ಥಳದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಲಾಯಿತು ಅಂತ ನಂಬಲಾಗಿದೆ. ಇನ್ನು ದೇವಾಲಯದ ವಾಸ್ತುಶಿಲ್ಪ 7 ಕುದುರೆಗಳು ಎಳೆಯುವಂತಹ ಒಂದು 12 ಚಕ್ರಗಳನ್ನು ಹೊಂದಿರುವಂಥ ಭವ್ಯ ರಥವನ್ನು ಅನುಕರಿಸಿ ನಿರ್ಮಾಣ ಆಗಿರುವಂಥದ್ದನ್ನು ನಾವು ಗಮನಿಸ್ಬೋದು ಕೊನಾರ್ಕ್ ಸೂರ್ಯ ದೇವಾಲಯದಲ್ಲಿ. ಒರಿಸ್ಸಾದಲ್ಲೇ ಬಿರಾಂಚಿ ನಾರಾಯಣ ಸೂರ್ಯ ದೇವಾಲಯ ಅಂತ ಕರೆಯುವಂತಹ ಇನ್ನೂ 2 ಸೂರ್ಯ ದೇವಾಲಯಗಳು ಕೂಡ ಇದ್ದಾವೆ. ಗುಜರಾತ್ನ ಮೊಧೇರಾದಲ್ಲಿ ಹಾಗೆ ಮಹಾರಾಷ್ಟ್ರದ ಕಶೇಲಿಯಲ್ಲಿ ಕೂಡ ನಾವು ಸೂರ್ಯ ದೇವಾಲಯವನ್ನು ಕಾಣ್ಬೋದು. ಅಸ್ಸಾಂನಲ್ಲಿ ಕೂಡ ಸೂರ್ಯನ ದೇವಾಲಯ ಇದೆ. ಇನ್ನು ಕೇರಳದಲ್ಲಿ ಆದಿತ್ಯಪುರಂ ಸೂರ್ಯ ದೇವಾಲಯ ಇದೆ. ಹಾಗೆ ನೋಡಿದ್ರೆ ಭಾರತದ ಅನೇಕ ಭಾಗಗಳಲ್ಲಿ ಸೂರ್ಯ ಪೂಜಿಸಲ್ಪಡ್ತಾನೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾರ್ತಾಂಡ ಸೂರ್ಯ ದೇವಾಲಯ ಇತ್ತು.

ಈ ಎಲ್ಲ ಅಂಶಗಳಿಂದ ನಮಗೆ ತಿಳಿಯುವಂಥದ್ದು, ನಾವು ಯಾವ ಒಂದು ಆಧಾರದಿಂದ ಬದುಕ್ತಾ ಇದ್ದೀವೋ ಅದನ್ನು ಅತ್ಯಂತ ಹೆಚ್ಚು ಗೌರವದಿಂದ ಪೂಜಿಸ್ತೇವೆ, ಅದೇ ಸೂರ್ಯ ಅಲ್ವಾ. ಸೂರ್ಯನನ್ನೇ ವಿಶ್ವದ ಒಬ್ಬ ಪ್ರಮುಖ ದೈವ ಅಂತ ಪರಿಗಣಿಸಿದ್ರೂ ಕೂಡ ತಪ್ಪೇನೂ ಆಗಲ್ಲ, ಯಾಕಂದರೆ ಇಡೀ ವಿಶ್ವ ಅವನನ್ನೇ ಅವಲಂಬಿಸಿದೆ. ಇದಾಗಿತ್ತು ಇಂದಿನ ಸೂರ್ಯನ ಆರಾಧನೆ ಕುರಿತಾದ ವಿಶೇಷ ನಾದೋಪಾಸನೆ ಕಾರ್ಯಕ್ರಮ. ಸೂರ್ಯ ಎಲ್ಲರನ್ನ ಎಬ್ಬಿಸೋನು, ಅಂಥವನನ್ನ ನಾವು ದೇವತೆ ಅಂತ ಪರಿಗಣಿಸ್ತೀವಿ. ಅಷ್ಟೇ ಅಲ್ಲ, ನಾವು ಪೂಜಿಸುವಂತಹ ಹಲವಾರು ದೇವತೆಗಳಿಗೂ ಕೂಡ ಬೆಳಗಾಯಿತು ಏಳು ಅಂತಲೇ ಹೇಳೋ ಅಂಥದ್ದು, ಅದನ್ನು ನಾವು ಸುಪ್ರಭಾತ ಅಂತ ಕೂಡ ಕರಿತೀವಿ. ಈ ಒಂದು ಗೀತೆಯೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಇಷ್ಟು ಹೊತ್ತು ನಾದೋಪಾಸನೆಯಲ್ಲಿ ಜೊತೆಯಾದದ್ದು ಮಾನಸ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ನಡೆದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಪಡಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಪ್ರಕರಣದ ಸಮಗ್ರ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಭಾರತದ ಪ್ರಯಾಣವು ಹಳ್ಳಿಗಳ ಮೂಲಕ ಸಾಗುತ್ತದೆ. ಸುಸ್ಥಿರ ಕೃಷಿ, ನಾವೀನ್ಯತೆ ಮತ್ತು ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯವಾಗಿದೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರತಿಪಾದಿಸಿದ್ದಾರೆ. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ ಮೂರನೆಯ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ

ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಲಾಗಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿ ನಿಂತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬೆಂಗಳೂರು ನಗರದ ಉಪನಗರ ರೈಲು ಸೇವೆಗಳ ಕಾರ್ಯಾಚರಣೆಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಲಿರುವ ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕಾಗಿ ಬೈ ರೈಟ್ ಟೆಂಡರ್ ಆಹ್ವಾನಿಸಲಾಗಿದೆ. ಜಿಎಸ್ಟಿ ಹೊರತುಪಡಿಸಿ 200.3 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಟೆಂಡರ್ ಕಾಮಗಾರಿಗೆ ಬಿಡ್ ಸಲ್ಲಿಸಲು ಆಗಸ್ಟ್ 12 ಕೊನೆಯ ದಿನಾಂಕವಾಗಿದೆ. ರಾಜ್ಯದ ಹಂತ 2 ಮತ್ತು ಹಂತ 3 ನಗರಗಳ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಹಾಗೂ ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸಲು ಸರ್ಕಾರಿ ಕಾಲೇಜುಗಳನ್ನು 50 ಅತ್ಯಾಧುನಿಕ ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ. ಕೇಂದ್ರದ ಎಐ ಮಿಷನ್ ಸಹಭಾಗಿತ್ವದಲ್ಲಿ ಜಾರಿಯಾಗುತ್ತಿರುವ ಈ ಯೋಜನೆಗೆ ಒಟ್ಟು 10 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಮೊದಲ ಹಂತದಲ್ಲಿ 23 ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾಯೋಗಿಕ ಕಲಿಕೆಗಾಗಿ ಆಯ್ಕೆ ಮಾಡಲಾಗಿದೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವತಿಯಿಂದ ಪ್ರತಿ ವಾರ್ಡ್ನಲ್ಲಿ 10 ಕಿಲೋಮೀಟರ್ ಪಾದಚಾರಿ ಮಾರ್ಗ ಅಭಿವೃದ್ಧಿ ಮತ್ತು ವ್ಯವಸ್ಥಿತ ತ್ಯಾಜ್ಯ ನಿರ್ವಹಣೆ ಕುರಿತಂತೆ ಜಿಬಿಐ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಭೆಯನ್ನು ನಡೆಸಿದರು. ಚಿತ್ರದುರ್ಗದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಓವರ್ಹೆಡ್ ಟ್ಯಾಂಕ್ಗಳನ್ನು ಮಳೆಗಾಲ ಆರಂಭಕ್ಕೂ ಮುನ್ನ ತಪ್ಪದೇ ಸ್ವಚ್ಛಗೊಳಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಅಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ, ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
4: ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ ಜಾಗರೂಕರಾಗಿರಿ. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15 ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಆರೋಗ್ಯ

0: ಜನರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಇಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ಗೆ ಚಾಲನೆ ನೀಡಿದೆ. ಗಿನ್ನೆಸ್ ದಾಖಲೆಗಾಗಿ ಸಾಪ್ತಾಹಿಕ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ರಾವ್ ಗಣಪತ್ರಾವ್ ಜಾಧವ್ ಪಾಲ್ಗೊಂಡಿದ್ದು, ಯೋಗ ಗುರು ಸೌರಭ್ ಬೋತ್ರ ಯೋಗಥಾನ್ ನೇತೃತ್ವ ವಹಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ಕರ್ನಾಟಕದ ರೈತರಿಗೆ ಮುಂಗಾರು ಹಂಗಾಮಿಗೆ ಅಗತ್ಯ ರಸಗೊಬ್ಬರವನ್ನು ಪೂರೈಸಿದ್ದು ಲಭ್ಯತೆಯನ್ನು ಖಾತ್ರಿಪಡಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿದ್ದು, ಯೂರಿಯಾ 313,000 ಮೆಟ್ರಿಕ್ ಟನ್, ಡಿಎಪಿ ರಸಗೊಬ್ಬರ 257,000 ಮೆಟ್ರಿಕ್ ಟನ್ ಲಭ್ಯತೆ ಖಚಿತಪಡಿಸಲಾಗಿದೆ, ಎನ್ಪಿಕೆಎಸ್ 506,000 ಮೆಟ್ರಿಕ್ ಟನ್ ಲಭ್ಯವಿದೆ. ವಾಸ್ತವದಲ್ಲಿ ಮುಂಗಾರು ಹಂಗಾಮಿಗೂ ಮುನ್ನವೇ ಕರ್ನಾಟಕಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿತ್ತು. ದಾಸ್ತಾನು ದಂಧೆ, ಕಾಳಸಂತೆ, ಮಾರುಕಟ್ಟೆ ಮಾರಾಟ ಮತ್ತು ಸಬ್ಸಿಡಿ ರಸಗೊಬ್ಬರಗಳ ದುರುಪಯೋಗವನ್ನು ತಡೆಗಟ್ಟದೆ ರೈತರಿಗೆ ಅಗತ್ಯವಿರುವ ಕಡೆ ದಾಸ್ತಾನು ಒದಗಿಸದೇ ಇರುವುದು ರಾಜ್ಯ ಸರ್ಕಾರದ ವೈಫಲ್ಯವಾಗಿದೆ ಎಂದು ಸಚಿವ ಜೋಶಿ ಟೀಕಿಸಿದ್ದಾರೆ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಿಸಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ರೈಸ್ ಕಾನ್ಕ್ಲೇವ್ನಲ್ಲಿ ಮಾತನಾಡಿದ ಅವರು, ಸೌರಶಕ್ತಿ ಚಾಲಿತ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. 200 ದಿನಗಳವರೆಗೆ ಚಂದ್ರನ ಮೇಲೆ ಬದುಕಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದರು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ತಾಂತ್ರಿಕ ಸಹಕಾರದ 40 ಕ್ಷೇತ್ರಗಳನ್ನು ಗುರುತಿಸಿದೆ. ಆ ಪೈಕಿ 17 ಕ್ಷೇತ್ರಗಳನ್ನು ಈಗಾಗಲೇ ಮೊದಲ ಹಂತದಲ್ಲಿ ಅನುಷ್ಠಾನಕ್ಕೆ ಅನುಮೋದಿಸಲಾಗಿದೆ ಎಂದು ವಿ ನಾರಾಯಣನ್ ಹೇಳಿದರು. ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಕ್ಸಿಯಂ 4 ಕಾರ್ಯಾಚರಣೆ ಸಮಯದಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ನಡೆಸಿದ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಯೋಗಗಳ ಹಿನ್ನೆಲೆ ಇಸ್ರೋ ಜೈವಿಕ ತಂತ್ರಜ್ಞಾನ ಇಲಾಖೆಯೊಂದಿಗೆ ಸಹ ಕೆಲಸ ಮಾಡುತ್ತಿದೆ. 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಸ್ವಂತ ಆದಾಯದಲ್ಲಿ ಖರೀದಿಸಿ ಸಂಗ್ರಹಿಸಿರುವ ಅಪರೂಪದ ಪುಸ್ತಕ ಪ್ರೇಮಿ ಪದ್ಮಶ್ರೀ ಪುರಸ್ಕೃತ ಮಂಡ್ಯ ಜಿಲ್ಲೆ ಪಾಂಡವಪುರದ ಅಂಕೇಗೌಡರು ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದರು. ಪದ್ಮಶ್ರೀ ಜಿಬಿ ಜೋಶಿ ಅವರಿಂದ ಸ್ಥಾಪಿತವಾದ ಮನೋಹರ ಗ್ರಂಥಮಾಲೆಯ ಪ್ರಕಟಣೆಗಳನ್ನು ಪ್ರಬಂಧಕ ಸಮೀರ್ ಜೋಶಿ ಪರಿಚಯಿಸಿದರು. ಪುಸ್ತಕ ಭಂಡಾರವನ್ನು ವೀಕ್ಷಿಸಿ ಅಭಿಮಾನ ವ್ಯಕ್ತಪಡಿಸಿದ ಅಂಕೇಗೌಡರು ಮಕ್ಕಳಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ನೀಡುವಂತೆ ಮನವಿ ಮಾಡಿದರು.
1: ಸ್ನೇಹಿತರೆ, ಕಂಪ್ಯೂಟರ್ ಯುಗ ಬಂದಿದೆ, ಇನ್ನು ಪುಸ್ತಕವನ್ನು ಯಾರೂ ಮುಟ್ಟೋದಿಲ್ಲ. ಆದ್ದರಿಂದ ಮುಂದೆ ಏನು ಅನ್ನೋದು ನಿಮ್ಮ ಆಲೋಚನೆ ಇರಬಹುದು. ಒಂದು ಮಾತು ಸತ್ಯ ಹೇಳ್ತೇನೆ, ಏನೇ ಅಲ್ಲೋಲ್ ಕಲ್ಲೋಲ ಆದ್ರೂ ಜನ ಮರಳಿ ಪುಸ್ತಕ ಲೋಕಕ್ಕೆ ಬರ್ತಾರೆ, ಬರಲೇಬೇಕು. ಒಂದು ಕುವೆಂಪು ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ ಪುಸ್ತಕ ನಾವು ಕಂಪ್ಯೂಟರ್ ಕುಂತ್ಕೊಂಡು ಓದ್ತೀವಿ ಅಂದರೆ ಅದು ಹೇಗಿರ್ಬೋದು ಅಂತ ನೀವು ನೋಡಿ. ಅದೇ ಬದಲು ಪುಸ್ತಕನ ಹಿಡ್ಕೊಂಡು ಅದನ್ನು ಓದಿದಾಗ ಆಗೋ ಆನಂದ ಇದು ಅಂತ ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಓದೋದ್ರ ಕಡೆಗೆ ಸೆಳೆತ ಮಾಡೋಣ. ಮೊಬೈಲ್ ಇದೆಯಲ್ಲ, ಅದನ್ನ ದೂರ ಎಸೆದು ಸಾಹಿತ್ಯದ ಕಡೆ ಗಮನ ಕೊಡಿ ಅಂತ ನಾವು ಹೇಳೋಣ. ಈ ಧಾರವಾಡ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಾಗ ಮೈ ಪುಡುಕಿತಾಯ್ತು. ಯಾಕೆಂದರೆ ಒಂದು ಕಾಲದಲ್ಲಿ ಧಾರವಾಡ ಸಾಹಿತಿಗಳ ಒಂದು ಲೋಕ ಆಗಿತ್ತು. ಒಂದು ಕಲ್ಲು ಎಸೆದ್ರೆ ಯಾವ ಕಲ್ಲು ಹೋಗಿ ಸಾಹಿತಿಗಳ ಮನೆ ಮೇಲೆ ಬೀಳ್ತಾ ಇತ್ತು ಅಂತ ಸ್ಥಳದಲ್ಲಿ ನಾನು ಇವತ್ತು ಭೇಟಿ ಮಾಡಿ ತಮ್ಮನ್ನೆಲ್ಲ ಇದು ಮಾಡಿದ್ದೀನಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ

0: ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಸ್ವಯಂ ಪ್ರೇರಿತ ರಕ್ತದಾನಿಗಳ ಔದಾರ್ಯ ಪ್ರತಿದಿನ ಅಮೂಲ್ಯ ಮಾನವ ಜೀವಗಳನ್ನು ಉಳಿಸುತ್ತಿದೆ. ಹೀಗಾಗಿ ಲಕ್ಷಾಂತರ ಸ್ವಯಂ ಸೇವಕ ರಕ್ತದಾನಿಗಳ ಉದಾರತೆಗೆ ಜಾಗತಿಕವಾಗಿ ಗೌರವ ಸಲ್ಲಿಸುವ ದಿನ. ಈವರೆಗೆ 124 ಬಾರಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿರುವ ಧಾರವಾಡದ ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀ ಆರೋಗ್ಯ ತಜ್ಞ ಡಾ ಸಂಜೀವ್ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ರಕ್ತದಾನದ ಮಹತ್ವ ತಿಳಿಸಿದ್ದಾರೆ.
3: ವೈದ್ಯಕೀಯ ವಿಜ್ಞಾನದಲ್ಲಿ ಆಗಿರುವ ಅನೇಕ ಸಂಶೋಧನೆಗಳು ಮತ್ತು ಅಧ್ಯಯನಗಳ ಪರಿಣಾಮವಾಗಿ ಇಂದು ನಾವು ಮನುಷ್ಯರು ನಮ್ಮ ಜೀವಿತಾವಧಿ ಮುಗಿಯುವ ಮೊದಲು ಅಥವಾ ತೀರಿಕೊಂಡ ಬಳಿಕವೂ ಕೂಡ ಇನ್ನೊಬ್ಬರಿಗೆ ಹಲವು ರೀತಿಯಿಂದ ಸಹಾಯ ಮಾಡುವಂತಹ ಸಾಧ್ಯತೆಗಳು ಇಂದು ಹೆಚ್ಚುತ್ತಿವೆ. ಸತ್ತ ಬಳಿಕ ದೇಹದಾನ ಮಾಡುವುದು ಒಂದು ರೀತಿಯಾದರೆ, ಜೀವಂತವಿರುವಾಗಲೇ ಒಬ್ಬ ವ್ಯಕ್ತಿ ಕಿಡ್ನಿ, ಲಿವರ್ ಮುಂತಾದ ಅಂಗಗಳನ್ನು ದಾನ ಮಾಡಬಹುದು. ಇದರ ಜೊತೆಗೆ ಇನ್ನೊಂದು ಮಹತ್ವದ ದಾನವೆಂದರೆ ಅದು ರಕ್ತದಾನ. ರಕ್ತದಾನದ ವಿಶೇಷವೇನೆಂದರೆ ಒಬ್ಬ ವ್ಯಕ್ತಿ ಮತ್ತೆ ಮತ್ತೆ ರಕ್ತದಾನ ಮಾಡಬಹುದು. ಒಬ್ಬ ಆರೋಗ್ಯವಂತ ವ್ಯಕ್ತಿ 18 ವರ್ಷ ವಯಸ್ಸಿನಿಂದ ಪ್ರಾರಂಭಿಸಿ 65 ವರ್ಷ ವಯಸ್ಸಿನವರೆಗೂ, ಅವರು ಪುರುಷರಾಗಿರಬಹುದು, ಮಹಿಳೆಯಾಗಿರಬಹುದು, ಅವರು ಆರೋಗ್ಯವಂತರಾಗಿದ್ದರೆ ಪ್ರತಿ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ ಅವಶ್ಯಕತೆ ಇರುವಂತವರಿಗೆ ಕೆಂಪು ರಕ್ತ ಕಣಗಳನ್ನು ಕೊಡೋದಾಗಿರಬಹುದು, ಪ್ಲಾಸ್ಮಾ ಕೊಡೋದಾಗಿರಬಹುದು, ಹೀಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುವುದು ಸಾಧ್ಯವಿದೆ. ರಕ್ತದಾನ ಮಾಡುವುದರಿಂದ ರಕ್ತದಾನ ಮಾಡುವ ವ್ಯಕ್ತಿಗೂ ಲಾಭವಾಗುತ್ತದೆ, ರೋಗಿಗೂ ಲಾಭವಾಗುತ್ತದೆ.
2: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ರಕ್ತದೂತ ಎಂಬ ವಿಶಿಷ್ಟ ಸೇವೆ ಆರಂಭಿಸಿದೆ. ರಕ್ತದ ತುರ್ತು ಅವಶ್ಯಕತೆ ಇರುವವರು 9353632822 ಸಂಖ್ಯೆಗೆ ಕರೆ ಮಾಡಿದರೆ ಕೇವಲ 100 ರೂಪಾಯಿ ಹೆಚ್ಚುವರಿಯಾಗಿ ಪಡೆದು ರಕ್ತದೂತರು ಸ್ಥಳಕ್ಕೆ ಆಗಮಿಸಿ ರಕ್ತವನ್ನು ನೀಡುತ್ತಾರೆ. ರಕ್ತದೂತ ಸೇವೆ ಬಗ್ಗೆ ರಾಷ್ಟ್ರೋತ್ಥಾನ ರಕ್ತನಿಧಿಯ ಸಂಚಾಲಕ ದತ್ತಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಇದೊಂದು ಸೇವಾ ಸಂಸ್ಥೆ. 2010 ಪ್ರಾರಂಭವಾದ ಸಂಸ್ಥೆ. ಸುಮಾರು 2500 ಯೂನಿಟ್ ಪ್ರತಿ ತಿಂಗಳ ನಾವು ರಕ್ತವನ್ನ ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ ಮತ್ತು ಅಕ್ಕಪಕ್ಕದ ಎಲ್ಲಾ ತಾಲೂಕು ಜಿಲ್ಲೆಗಳಲ್ಲಿ ಕೊಡ್ತಾ ಇದೀವಿ. ಡಿಸೆಂಬರ್ 2015 ರಕ್ತದೂತ ಸೇವೆ ಅಂತ ಹೇಳಿ ಪ್ರಾರಂಭ ಮಾಡಿದೀವಿ. ಅನೇಕ ಆಸ್ಪತ್ರೆಗಳಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಯಾವ ಬ್ಲಡ್ ಬ್ಯಾಂಕಿಗೆ ಹೋಗಬೇಕು, ಅವೈಲೇಬಿಲಿಟಿ ಎಲ್ಲಿದೆ ಅಂತ ಹೇಳಿ ಗೊತ್ತಿರೋದಿಲ್ಲ ಆಸ್ಪತ್ರೆದವ್ರಿಗೂ. ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದೀವಿ, ಮೊಬೈಲ್ ನಂಬರ್ ಆಸ್ಪತ್ರೆಗಳಿಗೆ. ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಹಿಂದ್ಗಡೆಗೆ ಒಂದು ಐಸ್ ಪ್ಯಾಕ್ ಇರುವಂತಹ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಹಾಸ್ಪಿಟಲ್ ಲೆಟರ್ ತೆಗೆದುಕೊಂಡು ಬ್ಲಡ್ ಬ್ಯಾಂಕಿಗೆ ಬಂದು ಅವು ಎರಡು ಕ್ರಾಸ್ ಮ್ಯಾಚಿಂಗ್ ಮಾಡಿ ಮತ್ತೆ ಆಸ್ಪತ್ರೆಗೆ ಮುಟ್ಟಿಸುವ ಒಂದು ವ್ಯವಸ್ಥೆ, ನೂತನ ಸೇವೆಯನ್ನ ಪ್ರಾರಂಭ ಮಾಡಿದೀವಿ. ಬಹಳ ಒಳ್ಳೆ ಸ್ಪಂದನೆ ಇದೆ ಎಲ್ಲಾ ಆಸ್ಪತ್ರೆಗಳದು. ಇನ್ನೂ ಅನೇಕ ಆಸ್ಪತ್ರೆಗಳಿಗೆ ಇದನ್ನ ವಿಸ್ತರಣೆ ಮಾಡ್ತಾ ಇದೀವಿ. 15 ಬೆಳಗ್ಗೆ 8 ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ನೀಲಿಜಿನ್ ರೋಡ್ ನಲ್ಲಿ ರಕ್ತದಾನ ಶಿಬಿರ, ಜಾಗೃತಿಗಾಗಿ ನಡಿಗೆ ಕಾರ್ಯಕ್ರಮ. 2000 ಸಂಖ್ಯೆಯ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ರಕ್ತದಾನ ಮಾಡೋಣ, ಮಿತ್ರರನ್ನು ಕರ್ಕೊಂಡು ರಕ್ತದಾನಕ್ಕೆ.
2: ಕೃಷಿ ಹೊಂಡದಲ್ಲಿ ಮುಳುಗಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ ದುರ್ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೊಗರಿಘಟ್ಟ ಗ್ರಾಮದಲ್ಲಿ ಸಂಭವಿಸಿದೆ. ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸೇವಾ ಆಡಳಿತ ದಿನಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15 ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಎಲ್ಲ ಕನ್ನಡ ಮನಸ್ಸುಗಳಿಗೆ ಶುಭೋದಯ ಅಂತ ಹೇಳ್ತಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಿಮ್ಮೊಂದಿಗೆ ಇಂದು ಮಾನಸ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕೇಳುಗರೆ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವಿ ದೇಶಿಕಾಚಾರ್ ಇತಿಹಾಸ ತಜ್ಞರು. ವಿಜಯನಗರ ಇತಿಹಾಸ, ಪ್ರಾಚೀನ ಭಾರತ, ಹಿಂದೂ ತತ್ವಗಳು, ಭಾರತದಲ್ಲಿ ಇಸ್ಲಾಂ, ಹೀಗೆ ಅಧ್ಯಯನ ಮಾಡಿದವರು. ಇತಿಹಾಸದಲ್ಲಿ ನಾವು ನೋಡಬೇಕು ಏನನ್ನು ಅಂತ ಹೇಳಿದ್ದಾರೆ ವಿದ್ವಾಂಸರಾದ ಎಸ್ ವಿ ದೇಶಿಕಾಚಾರ್. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಎಸ್ ವಿ ದೇಶಿಕಾಚಾರ್ ಅವರ ಮಾತುಗಳು.
2: ವಿಜಯನಗರ ಕಾಲಾನಂತರದ ಅಂದರೆ 14ನೇ ಶತಮಾನದಿಂದೀಚಿನ ಚರಿತ್ರೆಯ ಕಥೆಯೇ ಬೇರೆಯಾಗಿದೆ. ಈ ಕ್ಷೇತ್ರದಲ್ಲಿ ಮೊದಮೊದಲು ಪ್ರವರ್ತಿಸಿದವರು ಹಯವದನರಾಯರು, ಎಂ ಶ್ಯಾಮರಾಯರು, ಎಂ ಎಸ್ ಪುಟ್ಟಣ್ಣನವರು. ಇವರಾದ ಮೇಲೆ ಕಳೆದ 30 ವರ್ಷಗಳಲ್ಲಿ ಐತಿಹಾಸಿಕ ಸಂಶೋಧನಾಕ್ರಮವನ್ನು ಅನುಸರಿಸಿ ಅಲ್ಲೊಬ್ಬರು ಇಲ್ಲೊಬ್ಬರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವರಲ್ಲಿ ಮುಖ್ಯರಾದ ಹಿರಿಯರು ನನ್ನ ಗುರುಗಳಾದ ಡಾಕ್ಟರ್ ಕೆ ಎನ್ ವಿ ಶಾಸ್ತ್ರಿ ಮತ್ತು ಡಾಕ್ಟರ್ ಎಂ ಎಚ್ ಗೋಪಾಲ್, ಮತ್ತು ಡಾಕ್ಟರ್ ಮೊಹಿಬುಲ್ ಹಸನ್ ಖಾನ್ ಮತ್ತು ದಿವಂಗತ ಡಿ ಎನ್ ಕೃಷ್ಣಯ್ಯನವರು. ಕೆಲವು ಕಿರಿಯರು ಇದರಲ್ಲಿ ಪ್ರವರ್ತಿಸಿ ಹೆಸರು ಗಳಿಸಿದ್ದಾರೆ. ಆದರೂ ಈ ಕ್ಷೇತ್ರದಲ್ಲಿ ಶೋಧಕರ ಸಂಖ್ಯೆ ತೀರ ಕಮ್ಮಿ, ವ್ಯಾಪ್ತಿ ಸಾಲದು, ಗುರುಶಿಷ್ಯ ಪರಂಪರಾಕ್ರಮ ಇನ್ನೂ ಬೆಳೆದು ಬಂದಿಲ್ಲ. ಈ ನನ್ನ ಮಾತು ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಅಧ್ಯಾಪಕ ಸಂಶೋಧಕರಲ್ಲಿ ಇದಕ್ಕಿರುವ ಆದರ, ಪ್ರತಿವರ್ಷ ಪ್ರಚುರವಾಗಿರುವ ಗ್ರಂಥಗಳ ಲೇಖನಗಳ ಸಂಖ್ಯೆ ಮಟ್ಟ ನೋಡಿದರೆ ಸತ್ಯವೆಂದು ವ್ಯಕ್ತವಾಗುತ್ತದೆ. ಇದಕ್ಕಿಂತ ಕಣ್ಣಿಗೆ ಕಟ್ಟುವ ಪ್ರಮಾಣ ಹೊಸ ಡೆಲ್ಲಿಯಿಂದ ಪ್ರತಿವರ್ಷವೂ ಪ್ರಕಟಿಸುತ್ತಿರುವ ನ್ಯಾಷನಲ್ ಆರ್ಕೈವ್ಸ್ನ ಒಂದು ಪಟ್ಟಿ. ಇದರ ಪ್ರಕಾರ 1969-71 ವಿಜಯನಗರದಿಂದೀಚಿನ ಆಧುನಿಕ ಭಾರತ ಇತಿಹಾಸ ಕ್ಷೇತ್ರದಲ್ಲಿ ಪ್ರವೃತ್ತರಾದ ಸಂಶೋಧಕರು 1968 ಮಂದಿ ಇದ್ದರು. ಇವರಲ್ಲಿ ಕರ್ನಾಟಕದ ಚರಿತ್ರೆಯಲ್ಲಿ ನಿರತರಾದವರು ಕೇವಲ 11 ಮಂದಿ, 9 ಭಾರತೀಯರು, 2 ವಿದೇಶಿಯರು. ಸ್ಥಿತಿ ಶೋಚನೀಯತೆಯ ಪರಮಾವಧಿಯನ್ನು ಮುಟ್ಟಿದೆ ಎಂದರೆ ಉತ್ಪ್ರೇಕ್ಷೆಯೇ ನೀವೇ ನೋಡಬಹುದು. ಈ ದುಸ್ಥಿತಿಗೆ ಕಾರಣಗಳು ಮುಖ್ಯವಾಗಿ 2. ಮೊದಲನೆಯದು, ಸಂಶೋಧನೆಗೆ ಅಗತ್ಯವಾದ ಚರಿತ್ರಾರ್ಹ ಕಾಗದ ಪತ್ರಗಳನ್ನು ಶೇಖರಿಸಿ ತಕ್ಕ ಸಲಕರಣೆಗಳನ್ನು ಒದಗಿಸಲು ಅಗತ್ಯವಾದ ಪತ್ರಾಗಾರ, ರೆಕಾರ್ಡ್ ಆಫೀಸ್ ನಮ್ಮ ಕರ್ನಾಟಕದಲ್ಲಿ ಸಕಾಲದಲ್ಲಿ ಏರ್ಪಡಿಸದೇ ಇದ್ದದ್ದು. ಕರ್ನಾಟಕ ಸ್ಟೇಟ್ ಆರ್ಕೈವ್ಸ್ ಇದರ ರೆಕ್ಕೆ ಇನ್ನೂ ಬೆಳೆಯಬೇಕು, ಪ್ರಮುಖ ಸಂಶೋಧನಾ ಕ್ಷೇತ್ರವಾಗಬೇಕು. ಎರಡನೆಯ ಕಾರಣ, ಶಾತವಾಹನರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ಇವರ ಕಾಲದಲ್ಲಿ ನಮ್ಮ ನಾಡಿಗೆ ರಾಜಕೀಯದಲ್ಲೂ ಸಂಸ್ಕೃತಿಯ ಸರ್ವ ಕ್ಷೇತ್ರಗಳಲ್ಲೂ ಇದ್ದ ಹಿರಿಮೆಯೇ. ನಮ್ಮ ಚರಿತ್ರಜ್ಞರು ಈ ಕಾಲದ ವ್ಯಾಮೋಹಕ ಜಾಲಿಗೆ ಸಿಕ್ಕಿ ಬೇರೆ ಕಡೆ ನೋಡ ಬಯಸದಿರುವುದು ಸ್ವಾಭಾವಿಕ. ಇದರ ಉತ್ತರ ಕಾಲದಲ್ಲಿ ಕಂಡುಬರುವುದು ನಮ್ಮ ನಾಡಿನಲ್ಲಿದ್ದ

0: ಚಿಕ್ಕ ಪುಟ್ಟ ಅರಸರ ಘರ್ಷಣೆ, ಮುಸಲ್ಮಾನರ ಮರಾಠಿಯವರ ದಾಂಧಲೆ, ಅನಂತರ ಬ್ರಿಟಿಷರ ಆಳ್ವಿಕೆ. ಹಾಗಾದರೆ ಈ ಕ್ಷೇತ್ರದಲ್ಲಿ ಸಂಶೋಧನೆಗೆ ಅವಕಾಶವಿಲ್ಲವೇ, ಪ್ರಯೋಜನವಿಲ್ಲವೇ ಎಂದು ಕೇಳಬಹುದು. ಚರಿತ್ರಜ್ಞನ ವಸ್ತು ವೈಭವ ಕಾಲಗಳಿಗೆ ಮಾತ್ರ ಎಂಬುದು ದೊಡ್ಡ ತಪ್ಪು. ವೈಭವ ಕಾಲದ ಚರಿತ್ರೆಯಿಂದ ಒಂದು ಉಪಯೋಗವಿದ್ದರೆ, ಕ್ಷೀಣ ಕಾಲದ ಚರಿತ್ರೆಯಿಂದ ಮತ್ತೊಂದು ಉಪಯೋಗವಿದೆ. ಹಾಗಿಲ್ಲದಿದ್ದರೆ ಗಿಬ್ಬನ್ನಿನ ರೋಮನ್ ಚಕ್ರಾಧಿಪತ್ಯದ ಅವನತಿ ಮತ್ತು ಪತನ ಎಂಬ ಗ್ರಂಥಕ್ಕೆ ಪ್ರಾಶಸ್ತ್ಯ ಬರುತ್ತಿರಲಿಲ್ಲ. ಹಾಗೆಯೇ ಚಿಕ್ಕ ರಾಷ್ಟ್ರಗಳ ಕೊಡುಗೆ ಬೃಹತ್ ರಾಷ್ಟ್ರಗಳಿಗಿಂತ ಮಿಗಿಲಾಗಿರಬಹುದು. ಇದಕ್ಕೆ ಗ್ರೀಕರ ಚರಿತ್ರೆಯೇ ನಿದರ್ಶನ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಆಲಿಸಿದ ಧ್ವನಿ ಎಸ್ವಿ ದೇಶಿಕಾಚಾರ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೂ ಕನ್ನಡ ರತ್ನ ಭಂಡಾರ ಕೇಳಿದಿರಿ. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. HS ವೆಂಕಟೇಶ ಮೂರ್ತಿಯವರ ರಚನೆ, ದನಿಯಾಗಿದ್ದಾರೆ ಬಿ ಆರ್ ಛಾಯಾ.

ಕಾಲಾಂತರದಿಂದಲೂ ಹಕ್ಕಿಗಳು ನಮ್ಮ ಸಾಹಿತ್ಯದಲ್ಲಿ ಹಾರಾಡಿವೆ ಅಲ್ವಾ? ರೂಪಕಗಳಾಗಿ, ಪ್ರತಿಮೆಯಾಗಿ, ಪ್ರತೀಕವಾಗಿ, ಸಂಕೇತವಾಗಿ ಕವಿಗಳು ಅವರ ಕಾವ್ಯಗಳಲ್ಲಿ ಹಕ್ಕಿಗಳನ್ನು ಬಳಸ್ಕೊಂಡಿದ್ದಾರೆ. ಯಾಕಪ್ಪ ಈ ವಿಷಯ ಅಂತ ಹೇಳಿದ್ರೆ, ಇವತ್ತಿನ ಭಾವಗೀತೆಗಳ ಭಾವಯಾನದಲ್ಲಿ ಹಕ್ಕಿಗಳ ಕುರಿತಾದ ಗೀತೆಗಳನ್ನು ಆಲಿಸೋಣ. ಹಾಗಾಗಿ ಇವತ್ತು ನಿಮ್ಮ ವಿವಿಧ ಭಾರತಿಯಲ್ಲಿ ಹಕ್ಕಿಗಳ ಹಾರಾಟ ಇರುತ್ತೆ.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯ ಇನ್ನೇನು 7:35 ಆಗ್ತಾ ಇದೆ. 7:35 ಸರಿಯಾಗಿ ರಾಷ್ಟ್ರೀಯ ವಾರ್ತೆಗಳು ಕನ್ನಡದಲ್ಲಿ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟಿವ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಭಾರತಕ್ಕೆ 7 ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಮೊರಾಕೋ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ 2 ರಾಷ್ಟ್ರಗಳ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಫ್ರಾನ್ಸ್ನ ನೈಸ್ ತಲುಪಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಪ್ರಧಾನಿಯವರು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇಂದು ಉಭಯ ನಾಯಕರು ಭಾರತ್ ಇನೋವೇಟ್ಸ್ ಅನ್ನು ಜಂಟಿಯಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮ ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಮತ್ತು G7 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕೂ ಮುನ್ನ ನೈಸ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅನಿವಾಸಿ ಭಾರತೀಯರು ಆತ್ಮೀಯವಾಗಿ ಸ್ವಾಗತ ಕೋರಿದರು. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಹೊಂದಿದ್ದೇವೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಸಿಎಸ್ಐಆರ್ ಆರ್ಐಎಸ್ಇ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದ್ದಾರೆ. ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಿ ಚಂದ್ರನ ಮೇಲೆ 200 ದಿನಗಳವರೆಗೆ ಬದುಕಬಲ್ಲ ಚಂದ್ರ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಹೇಳಿದ್ದಾರೆ. ಇರಾನ್ ಜೊತೆಗಿನ ಯುದ್ಧವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆನಂತರ ತಕ್ಷಣವೇ ಹರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ಕೂಡ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ನಡುವೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಭಗೈ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಣೆ ಮಾಡಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿಯವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತ ವಿಶ್ವದ 2 ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ 2 ಹೆಚ್ಚು ನವೋದ್ಯಮಗಳೊಂದಿಗೆ 3 ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. 60,00,000 ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಲಾಗಿದೆ. 120,00,000 ಹೆಚ್ಚು ಮುದ್ರಾ ಸಾಲಗಳು ಮತ್ತು 300 ಹೆಚ್ಚು ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿವೆ ನಿಂತಿದೆ ಎಂದು ಹೇಳಿದ್ದಾರೆ. ಐಐಟಿ ಮತ್ತು ಏಮ್ಸ್ ಸೇರಿದಂತೆ 1,200 ಹೆಚ್ಚು ವಿಶ್ವವಿದ್ಯಾಲಯಗಳು, 1,000 ಹೆಚ್ಚು ಖೇಲೋ ಇಂಡಿಯಾ ಕೇಂದ್ರಗಳು ಮತ್ತು 34 ರಾಜ್ಯ ಶ್ರೇಷ್ಠತಾ ಕೇಂದ್ರಗಳೊಂದಿಗೆ ಯುವಕರು ಕ್ರೀಡಾ ಕ್ಷೇತ್ರದಲ್ಲಿ ಅದಮ್ಯ ಸಾಧನೆ ಮೆರೆಯುತ್ತಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ನೌಕಾ ಸಂಸ್ಥೆಯ ಅತ್ಯಾಧುನಿಕ ಯುದ್ದ ನೌಕೆ ಐಎನ್ಎಸ್ ತರ್ಕಶ್ ಸೆಷಲ್ಸ್ ಪೋರ್ಟ್ ವಿಕ್ಟೋರಿಯಾವನ್ನು ತಲುಪಿದೆ. ನೈಋತ್ಯ ಹಿಂದೂ ಮಹಾಸಾಗರ ವಲಯದಲ್ಲಿ ನಿಯೋಜನೆಗೊಂಡಿರುವಂತಹ ಈ ನೌಕೆಯು ಪ್ರವಾಸದ ಭಾಗವಾಗಿ ಸೆಷಲ್ಸ್ ತೀರಕ್ಕೆ ಆಗಮಿಸಿದೆ. ಕೋಲ್ಕತ್ತಾದಲ್ಲಿ ನವೀಕರಣಗೊಂಡಿರುವಂತಹ ಸೆಷಲ್ಸ್ ಕರಾವಳಿ ಕಾವಲು ಪಡೆಯ ಪಿಎಸ್ ಜೋರೋ ಆಸ್ಟರ್ ನೌಕೆಗೆ ಭಾರತದಿಂದ ಸೆಷಲ್ಸ್ವರೆಗಿನ ಸಮುದ್ರಯಾನದಲ್ಲಿ ಐಎನ್ಎಸ್ ತರ್ಕಶ್ಗೆ ಯಶಸ್ವಿಯಾಗಿ ಬೆಂಗಾವಲು ಸೇವೆ ಒದಗಿಸಿದೆ. ಈ ಉಭಯ ನೌಕೆಗಳ ಜಂಟಿ ಯಾನವು ಹಡಗು ನಿರ್ಮಾಣ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಸೆಷಲ್ಸ್ ನಡುವೆ ಇರುವಂತಹ ದೀರ್ಘಕಾಲೀನ ಕಡಲ ಸಹಭಾಗಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹಿಮಾಚಲ ಪ್ರದೇಶ ಅಸೋಸಿಯೇಷನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಳೆಯಿಂದ ಬಾಧಿತವಾದ 3 ಪಂದ್ಯಗಳ ಕ್ರಿಕೆಟ್ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಆಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 195 ರನ್ಗಳನ್ನು ಬೆನ್ ಹತ್ತಿದಂತಹ ಭಾರತ ತಂಡ 22.5 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. ಭಾರತದ ನಾಯಕ ಶುಭ್ಮನ್ ಗಿಲ್ 66 ಎಸೆತಗಳಲ್ಲಿ ಅಜಯ 84 ರನ್ನನ್ನು ಗಳಿಸಿದರು. ಮೊದಲು ಬ್ಯಾಟಿಂಗ್ ಮಾಡಿದ ಆಫ್ಘಾನಿಸ್ತಾನದ ತಂಡ 24.5 ಓವರ್ಗಳಲ್ಲಿ 190

94 ರನ್ಗಳಿಗೆ ಆಲೌಟಾಯಿತು. ಶುಭನ್ ಗಿಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಅಫ್ಘಾನಿಸ್ತಾನ ಪರ ರಹಮಾನುಲ್ಲಾ ಗುರ್ಬಾಸ್ 51 ಎಸೆತಗಳಲ್ಲಿ 102 ರನ್ ಗಳಿಸುವ ಮೂಲಕ ಅದ್ಭುತ ಶತಕವನ್ನು ಸಿಡಿಸಿದರು. ಭಾರತದ ಪರ ಚೊಚ್ಚಲ ಆಟಗಾರ ಹರ್ಷ್ ದುಬೆ ಮತ್ತು ಗುರ್ನೂರ್ ಬ್ರಾರ್ ತಲಾ 3 ವಿಕೆಟ್ಗಳನ್ನು ಕಬಳಿಸಿದರು. ಭಾರತ ಮತ್ತು ಆಫ್ಘಾನಿಸ್ತಾನ ತಂಡ ನಡುವಿನ ಎರಡನೆಯ ಏಕದಿನ ಪಂದ್ಯ ಜೂನ್ 17 ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಅಮೆರಿಕ ನ್ಯೂಜರ್ಸಿಯ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನಡೆದಂತಹ ಸಿ ಗುಂಪಿನ ಪಂದ್ಯದಲ್ಲಿ ಬ್ರೆಜಿಲ್ ತಂಡ ಮೊರಾಕೋ ವಿರುದ್ಧ 1-1 ಡ್ರಾದ ಜೊತೆಗೆ ತನ್ನ ಅಭಿಯಾನವನ್ನು ಆರಂಭ ಮಾಡಿತು. ಬ್ರೆಜಿಲ್ ಪರವಾಗಿ ವಿನಿಸಿಯಸ್ ಜೂನಿಯರ್ 32ನೇ ನಿಮಿಷದಲ್ಲಿ ಸಮಬಲದ ಗೋಲನ್ನು ಗಳಿಸಿದರು. ಇದಕ್ಕೂ ಮೊದಲು ಅಮೆರಿಕ ತಂಡ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ಕತಾರ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಡುವಿನ ಬಿ ಗುಂಪಿನ ಪಂದ್ಯದಲ್ಲಿ 1-1 ಡ್ರಾನಲ್ಲಿ ಕೊನೆಗೊಂಡಿತು. ಈ ನಡುವೆ ಇಂದು ನಡೆಯುವ ಡಿ ಗುಂಪಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಟರ್ಕಿ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಪಂದ್ಯ 9:30 ಆರಂಭವಾಗಲಿದೆ. ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವಂತಹ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭಗೊಳ್ಳಲಿದೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಂನ ಎಡ್ಜ್ ಬ್ಯಾಸ್ಟನ್ನಲ್ಲಿ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನವನ್ನು ಆರಂಭ ಮಾಡಲಿದೆ. ಪಂದ್ಯ ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ದ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇಂದು ನಡೆಯುವ ಮತ್ತೊಂದು ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ಇಂಗ್ಲೆಂಡ್ನ ಸೌತ್ಹ್ಯಾಂಪ್ಟನ್ನಲ್ಲಿ ಇಂದು ನಡೆದಂತಹ ಬಿ ಗುಂಪಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಹಾಲಿ ಚಾಂಪಿಯನ್ ನ್ಯೂಜಿಲೆಂಡ್ ತಂಡವನ್ನ 7 ವಿಕೆಟ್ಗಳಿಂದ ಮಣಿಸಿದೆ. ನ್ಯೂಜಿಲೆಂಡ್ ತಂಡ 6 ವಿಕೆಟ್ಗಳನ್ನಷ್ಟಕ್ಕೆ 162 ರನ್ ಗಳಿಸಲು ಶಕ್ತವಾಯಿತು. ಈ ಗುರಿಯನ್ನು ಬೆನ್ನತ್ತಿದಂತಹ ವೆಸ್ಟ್ ಇಂಡೀಸ್ ತಂಡ 1 ಚೆಂಡು ಬಾಕಿ ಇರುವಾಗಲೇ ತನ್ನ ಗುರಿಯನ್ನು ತಲುಪಿತು. ಶಮೈನ್ ಕ್ಯಾಂಪೆಲ್ 90 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಮತ್ತೊಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ತನ್ನ ಟಿ20 ವಿಶ್ವಕಪ್ ಅಭಿಯಾನವನ್ನು ಆರಂಭಿಸಿತು. ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆದಂತಹ ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ 65 ರನ್ಗಳ ಜಯವನ್ನು ದಾಖಲಿಸಿತು. ಆಸ್ಟ್ರೇಲಿಯಾ 8 ವಿಕೆಟ್ನಷ್ಟಕ್ಕೆ 172 ರನ್ ಗಳಿಸಲು ಹೋರಾಡಿತ್ತು. ಈ ಗುರಿಯನ್ನು ಬೆನ್ನತ್ತಿದಂತಹ ಪ್ರೋಟಿಯಸ್ 16.4 ಓವರ್ಗಳಲ್ಲಿ 107 ರನ್ ಗಳಿಸಿತು. ಜಾರ್ಜಿಯಾ ವೆರ್ಹ್ಯಾಮ್ 22 ಎಸೆತಗಳಲ್ಲಿ 32 ರನ್ ಗಳಿಸಿ ಆಲ್ರೌಂಡ್ ಪ್ರದರ್ಶನ ನೀಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಬಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲ್ಯಾಂಡ್ ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ಐರ್ಲೆಂಡ್ ತಂಡವನ್ನು 40 ರನ್ ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಸ್ಕಾಟ್ಲೆಂಡ್ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ಗೆ 161 ರನ್ ಗಳಿಸಿತು. ನಂತರ ಐರ್ಲೆಂಡ್ 19.1 ಓವರ್ಗಳಲ್ಲಿ 121 ರನ್ ಗಳಿಗೆ ಆಲ್ಔಟ್ ಆಯಿತು. ಸ್ಕಾಟ್ಲೆಂಡ್ ನಾಯಕಿ ಕ್ಯಾಥರಿನ್ ಬ್ರೈಸ್ 60 ರನ್ ಗಳಿಸಿ 2 ವಿಕೆಟ್ಗಳನ್ನು ಪಡೆದು ಆಲ್ರೌಂಡ್ ಪ್ರದರ್ಶನ ನೀಡಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೇಶದಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ದ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬ್ರೆಜಿಲ್ ಮೊರಾಕೋ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮನೆಗೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
4: ಹೌದು, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:45.

ಸೆಕೆಂಡುಗಳು ಭಾವಗೀತೆಗಳನ್ನು ಆಲಿಸ್ತಾ ಸಾಗೋಣ. ಹಕ್ಕಿಗಳ ಹಿಂಚರ ಇವತ್ತು ಕೇಳಿ ಬರುತ್ತೆ. ಭಾವಗೀತೆಗಳಲ್ಲಿ ಹಕ್ಕಿಗಳ ಕುರಿತಾದ ಆಯ್ಕೆಯ ಗೀತೆಗಳು ನಿಮ್ಮ ಮುಂದೆ

0: ಕೆಎಸ್ ನರಸಿಂಹಸ್ವಾಮಿಯವರ ಪ್ರಸಿದ್ಧ ರಚನೆಯನ್ನು ಶಿವಮೊಗ್ಗ ಸುಬ್ಬಣ್ಣ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಆಲಿಸಿದ್ರಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ಹಿಂದಿನ ಭಾವಗೀತೆಗಳ ಭಾವಯಾನದಲ್ಲಿ ಹಕ್ಕಿಗಳ ಕುರಿತಾದಂತಹ ಗೀತೆಗಳನ್ನ ಆಲಿಸ್ತಾ ಇದ್ದೀವಿ. ನಿಸರ್ಗವನ್ನ ಸ್ವರ್ಗವಾಗಿಸಿರುವಂಥದ್ದು ಹಕ್ಕಿಗಳು ಅಲ್ವಾ? ಹಕ್ಕಿಗಳ ಗಾನ ಇಲ್ಲ ಅಂತಂದರೆ ಅಂತಹ ನಾಡು ಕಾಡು ಭಯಾನಕ ಅಂತ ಕೂಡ ಹೇಳ್ಬೋದು. ಹೀಗಾಗಿಯೇ ನಮ್ಮ ಅನೇಕ ಸಾಹಿತಿಗಳು, ಕವಿಗಳು ತಮ್ಮ ಸಾಹಿತ್ಯದಲ್ಲಿ ಹಕ್ಕಿಗಳನ್ನು ಬಳಸಿದ್ದಾರೆ. ಹಕ್ಕಿಗಳನ್ನು ಎಷ್ಟೊಂದು ಪ್ರತೀಕವಾಗಿ ಇಟ್ಟು ನಾವು ನೋಡ್ತೀವಿ. ಏನಂದರೆ ಮನುಷ್ಯ ಸಂಸಾರದಲ್ಲಿ ಇದ್ದು ಅಂಟು ಅಂಟಿಕೊಳ್ಳದೆ ಇರೋ ಥರದ ಒಂದು ಧ್ವನ್ಯಾರ್ಥ ರೀತಿಯಲ್ಲಿ ಕೂಡ ಹಣ್ಣು ತಿನ್ನುವಂಥ ಹಕ್ಕಿ, ಹಾಗೆ ನಿರ್ಲಿಪ್ತವಾಗಿ ಅದನ್ನು ನೋಡುವಂಥ ಮತ್ತೊಂದು ಹಕ್ಕಿಯ ಪ್ರಸ್ತಾವ ಉಪನಿಷತ್ತಿನಲ್ಲಿ ಬರುತ್ತೆ. ಹಾಗೆ ಬದುಕು ಅನ್ನುವಂಥದ್ದು ಒಂದು ರೀತಿಯಲ್ಲಿ ತಲ್ಲೀನತೆ ಹಾಗೆ ಎಚ್ಚರ ಎರಡೂ ಕೂಡಿ ಇರಬೇಕು ಅನ್ನೋದನ್ನು ಅದು ತಿಳಿಸುತ್ತೆ. ಇನ್ನು ಮನುಷ್ಯನ ಪ್ರಾಣವನ್ನು ಹಕ್ಕಿಯ ರೂಪದಲ್ಲಿ ಚಿತ್ರಿಸಿಕೊಳ್ಳೋದನ್ನು ಕೂಡ ನಾವು ಕಾಣಬಹುದು. ಹೀಗೆ ಹಲವಾರು ಸಂಕೇತದ ಮೂಲಕ ನಾವು ಹಕ್ಕಿಯನ್ನು ನಾವು ಸಾಹಿತ್ಯದಲ್ಲಿ, ಉಪನಿಷತ್ತಿನಲ್ಲಿ, ವೇದಗಳಲ್ಲಿ ಬಳಸಿದ್ದೇವೆ.

ಚಂದ್ರಶೇಖರ ಕಂಬಾರರ ರಚನೆಯನ್ನ ಕುಸುಮ ಹಾಗೂ ಜಯಶ್ರೀ ಅವರ ದನಿಗಳಲ್ಲಿ ಆಲಿಸಿದ್ರಿ. ಕನ್ನಡ ಕವಿಗಳು ಕೂಡ ಹಕ್ಕಿಗಳಿಗೆ ಮಾರು ಹೋದವರೇ. ಕುವೆಂಪು ಅವರು ಹಕ್ಕಿಗಳ ಹಾರಾಟವನ್ನ ದೇವರ ರುಜುವಿಗೆ ಹೋಲಿಸಿದ್ರೆ, ಇನ್ನು ನಮ್ಮ ಕವಿ ಬೇಂದ್ರೆ ಅವರು ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಅಂತ ಹೇಳ್ತಾರೆ. ಹೀಗೆ ಕನ್ನಡ ಕವಿಗಳ ಕಾವ್ಯಗಳಲ್ಲಿ ಹಕ್ಕಿಗಳ ಕುರಿತಾದ ಸಾಕಷ್ಟು ಚಂದದ ಸಾಲುಗಳನ್ನು ನಾವು ಕಾಣಬಹುದು. ಇದಾಗಿತ್ತು ಇಂದಿನ ಹಕ್ಕಿಗಳ ವಿಶೇಷ ಭಾವಗೀತೆಗಳ ಪ್ರಸಾರ ಭಾವಯಾನ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ ಎರಡು ರಾಷ್ಟ್ರಗಳ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ನ ನೈಸ್ ತಲುಪಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಪ್ರಧಾನಿ ಅವರು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಇಂದು ಉಭಯ ನಾಯಕರು ಭಾರತ್ ಇನೋವೇಟ್ಸ್ ಅನ್ನು ಜಂಟಿಯಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಇರಾನ್ ಜೊತೆಗಿನ ಯುದ್ದವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆನಂತರ ತಕ್ಷಣವೇ ಹಾರ್ಮೋನ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಿಸಬಲ್ಲ ಹಾಗೆ ಚಂದ್ರ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರು ನಡೆದಂತಹ ಸಿಎಸ್ಐಆರ್ ಐಎಸ್ಇ ಕಾನ್ಕ್ಲೇವ್ನಲ್ಲಿ ಅವರು ಮಾತನಾಡಿದರು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ಕರ್ನಾಟಕದ ರೈತರಿಗೆ ಮುಂಗಾರು ಹಂಗಾಮಿಗೆ ಅಗತ್ಯ ರಸಗೊಬ್ಬರವನ್ನು ಪೂರೈಸಿದ್ದು ಲಭ್ಯತೆಯನ್ನು ಖಾತ್ರಿಪಡಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಮಾನವೀಯತೆಯ ಒಂದು ಹನಿ

ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ. ಸ್ವಯಂ ಪ್ರೇರಿತ ರಕ್ತದಾನಿಗಳ ಔದಾರ್ಯ ಪ್ರತಿದಿನ ಅಮೂಲ್ಯ ಮಾನವ ಜೀವಗಳನ್ನು ಉಳಿಸುತ್ತದೆ. ಲಕ್ಷಾಂತರ ಸ್ವಯಂ ಸೇವಕ ರಕ್ತದಾನಿಗಳ ಉದಾರತೆಗೆ ಜಾಗತಿಕವಾಗಿ ಗೌರವ ಸಲ್ಲಿಸುವಂತಹ ದಿನ ಇಂದು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಅಸೋಸಿಯೇಷನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದಂತಹ ಕ್ರಿಕೆಟ್ ಪಂದ್ಯದಲ್ಲಿ ಮಳೆಯಿಂದ ಬಾಧಿತವಾದಂತಹ ಮೂರು ಪಂದ್ಯಗಳ ಕ್ರಿಕೆಟ್ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಆಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 2020 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಅಮೆರಿಕದ ನ್ಯೂಜೆರ್ಸಿಯ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನಡೆದಂತಹ ಸಿ ಗುಂಪಿನ ಪಂದ್ಯದಲ್ಲಿ ಬ್ರೆಜಿಲ್ ತಂಡ ಮೊರಾಕೋ ವಿರುದ್ದ 1-1 ಡ್ರಾನೊಂದಿಗೆ ತನ್ನ ಅಭಿಯಾನವನ್ನು ಆರಂಭಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕಸ್ತೂರಿ.

ಕೇಳುಗರೆ, ಕ್ಷೇಮವೇ ಕುಶಲವೇ ಅಂತ ವಿಚಾರಿಸ್ಕೊಳ್ತಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಿತ್ರಗೀತೆಗಳನ್ನು ಆಲಿಸೋಣ.

ಕಾರ್ಯಕ್ರಮ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483091092. ಮತ್ತೊಮ್ಮೆ ವಾಟ್ಸಪ್ ಸಂಖ್ಯೆ 9483091029. ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಶ್ರೀರಾಮಚಂದ್ರ ಚಿತ್ರದಿಂದ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯಲ್ಲಿ.

0: ಸವಿದೆನಾ.
1: ಹಾಡುಗಳು ಸವಿಯಾಗಿವೆ ಅಂತ ನಮ್ಮ ಕೇಳುಗರು ಬೆಳಗ್ಗೆನಿಂದ ಸಂದೇಶವನ್ನು ಕಳಿಸ್ತಾನೆ ಇದ್ದಾರೆ. ನಂದಿನಿ ಮಾಲ್ತೇಶ್ ಶ್ರೀಧರ್ ಶಶಿಧರ್ ಇವರು ಸಾಗರದಿಂದ ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದರೆ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ತಾ ಕಾರ್ಯಕ್ರಮದ ಜೊತೆಯಾಗಿದ್ದಾರೆ. ಯಾರಿವರು? ನಂಬರ್ ಎಂಡಿಂಗ್ ವಿತ್ 548. ಇವರು ಇವರ ಹೆಸರನ್ನು ಸೇರಿಸಿಲ್ಲ. ಇನ್ನು ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಆಕಾಶವಾಣಿಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಹಾಡುಗಳು ಇಷ್ಟ ಆಗ್ತದೆ, ಹಕ್ಕಿಯ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಇನ್ನೂ ಮಲಗೇ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಹಾಗೆ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದರೆ, ಚಂದ್ರಮುಖಿ ITI ಲೇಔಟ್ ಮಲ್ಲತ್ತಹಳ್ಳಿಯಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ್ ಅವರು, ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ, ಹಾಗೆ ನಳಿನಾ ಲಂಕೇಶ್ ವಿಜಯನಗರದಿಂದ, ಇನ್ನು HB ಜೈರಾಮ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶದ ಮೂಲಕ ಕಾರ್ಯಕ್ರಮದ ಜೊತೆಯಾಗಿರುವಂತಹ ಎಲ್ಲ ಕೇಳುಗರಿಗೂ ಕೂಡ ಹೀಗೆ ಜೊತೆಯಾಗಿರಿ ಅಂತ ಹೇಳ್ತಾ ಮುಂದಿನ ಗೀತೆ ಇದೀಗ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಎಲ್ಲರೂ ಪ್ರೀತಿಸೋ ಅಂತ ಒಂದು ತರಕಾರಿ ಇದೆ, ಅದು ದಕ್ಷಿಣ ಏಷ್ಯಾ ಮೂಲದಿಂದ ಬಂದಂಥದ್ದು. ಜಗತ್ತಿನ ಎಲ್ಲ ಭಾಗಗಳಲ್ಲೂ ಅದನ್ನು ಬೆಳೀತಾರೆ. ಹಾಗೆ ಆರೋಗ್ಯಪೂರ್ಣ ಜೀವನಕ್ಕೆ ಅತ್ಯಂತ ಸಮೃದ್ಧವಾದಂತಹ ತರಕಾರಿ, ಆ ತರಕಾರಿಯ ದಿನ ಇವತ್ತು ಅಮೆರಿಕದಲ್ಲಿ. ಹೌದು, ಅಮೆರಿಕದವರು ಈ ಒಂದು ದಿನವನ್ನು ನಮಗೆ ತುಂಬ ಆರೋಗ್ಯಕಾರಿ ಪ್ರಯೋಜನವನ್ನು ನೀಡುವಂತಹ ತರಕಾರಿಗಾಗಿ ಮೀಸಲಾಗಿ ಇರಿಸಿದ್ದಾರೆ. ಯಾವ ದಿನ ಅದು ಅಂತ ನೀವು ಊಹಿಸಿ ನಮಗೆ ಸಂದೇಶವನ್ನು ಕಳಿಸಬಹುದು. ಮಾತಾಡೋಣ ಆ ತರಕಾರಿಯ ಕುರಿತಾಗಿ ಈ ಹೊತ್ತಲ್ಲಿ. ಹಾಗೆ ಸುಮಧುರವಾದ ಸೂಪರ್ ಹಿಟ್ ಆದ ಹಾಗೆ ಖುಷಿ ಕೊಡುವಂತಹ ಒಂದಷ್ಟು ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ

ಯಾವ ತರಕಾರಿ ಹೀಗೆ ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಸಹಾಯಕಾರಿ ಅಂತ ಮೆಸೇಜ್ ಮಾಡಿ ಅಂತ ಕೇಳಿದ್ದೆ. ಈಗಾಗಲೇ ಮೆಸೇಜ್ಗಳು ಬಂದಿವೆ. ನಾಗರತ್ನ ಅವರು ರಾಜಾಜಿನಗರದಿಂದ, ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ, ಜಗದಂಬಿಕಾ ಹಂಸವೇಣಿ ಹಾಗೆ ಶಿವಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ಇದರಲ್ಲಿ ಶಿವಕುಮಾರ್ ಅವರ ಒಂದು ಊಹೆ ತಪ್ಪಾಗಿದೆ. ಹುಬ್ಬಳ್ಳಿಯ ಕೇಶವಪುರದಿಂದ ನಿವೇದಿತಾ ಗುರುರಾಜ್ ಅವರು ಕೂಡ ಸಂದೇಶವನ್ನು ಕಳಿಸ್ತಾರೆ, ಅವ್ರದ್ದು ಕೂಡ ತಪ್ಪಾಗಿದೆ. ಹರೀಶ್ ಮಲ್ಲೇಶ್ವರ ಅವರು ಕೂಡ ತಪ್ಪಾದ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸರಿಯಾದ ಉತ್ತರವನ್ನು ಕಳಿಸಿರುವಂಥವ್ರ ನಾಗರತ್ನ, ಸ್ವಾತಿ ದೀಪಕ್ ಹಾಗೆ ಜಗದಂಬಿಕಾ ಹಂಸವೇಣಿ. ಹೌದು, ಇವತ್ತು ಅಮೆರಿಕಾದಲ್ಲಿ ಸೌತೆಕಾಯಿ ದಿನ. ಹೌದು, ಸೌತೆಕಾಯಿ ದಕ್ಷಿಣ ಏಷ್ಯಾದಿಂದ ನಮ್ಮ ಭಾರತಕ್ಕೆ ಬಂದಿದ್ದು. ಆದರೆ ಇವತ್ತು ನಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಸೌತೆಕಾಯಿ ಇರುತ್ತೆ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಅದರಲ್ಲೂ ಸೌತೆಕಾಯಿ 90% ನೀರಿನ ಅಂಶ ಇರುವಂಥದ್ದು. ಹೀಗಾಗಿ ನಮ್ಮ ದೇಹದ ನಿರ್ಜಲೀಕರಣ ಏನಿರುತ್ತೆ ಅದನ್ನು ನೀಗಿಸುವಂಥದ್ದು ಸೌತೆಕಾಯಿ. ಶರೀರನ ತಂಪುಗೊಳಿಸಿ ಮನಸ್ಸಿಗೆ ಉತ್ಸಾಹವನ್ನು ತುಂಬುವಂಥದ್ದು ಸೌತೆಕಾಯಿ. ಜೊತೆಗೆ ಹೊಟ್ಟೆ ಉರಿ ಆಯ್ತಪ್ಪ, ಎದೆ ಉರಿ ಆಯ್ತಪ್ಪ, ಅದೆಲ್ಲವನ್ನ

ನಿವಾರಿಸುವಂಥದ್ದು ಕೂಡ ಸೌತೆಕಾಯಿ. ಇನ್ನು ತುಂಬ ಏನು ಸ್ಥೂಲಕಾಯ ಇದೆಯಪ್ಪ ಅಂತ ಹೇಳಿದ್ರೆ ಸೌತೆಕಾಯಿಯನ್ನು ಸೇವಿಸುವಂಥದ್ದನ್ನು ನಾವು ಕಾಣಬಹುದು. ಅದು ತುಂಬ ಪರಿಣಾಮಕಾರಿ ಅನ್ನುವಂತಹ ಒಂದು ನಂಬಿಕೆ ಇದೆ. ನಿತ್ಯ ಸೇವನೆ ಮಾಡ್ತಾ ಇದ್ದರೆ ತೂಕವನ್ನು ತಕ್ಕ ಮಟ್ಟಿಗೆ ಕಾಪಾಡ್ಕೋಬಹುದು ಅನ್ನುವಂಥದ್ದನ್ನು ನಾವು ಏನು ಆಹಾರ ಪರಿಣಿತರಿಂದ ಕೂಡ ಕೇಳಿರ್ತೀವಿ. ಇಂತಹ ಸೌತೆಕಾಯಿಗೂ ಕೂಡ ಒಂದು ದಿನವನ್ನು ಮೀಸಲಾಗಿರಿಸಿದ್ದಾರೆ ಅಮೆರಿಕನ್ನರು. ಈ ದಿನ ಸೌತೆಕಾಯಿಯ ದಿನ. ಸೌತೆಕಾಯಿ ಕುರಿತಾಗಿ ಒಂದಷ್ಟು ಮಾತಾಡ್ತಾ ಸಾಗೋಣ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಇಂದು ಸೌತೆಕಾಯಿ ದಿನ, ಹೀಗಾಗಿ ಸೌತೆಕಾಯಿ ಕುರಿತಾಗಿ ಒಂದಷ್ಟು ಮಾತನ್ನ ಶುರು ಮಾಡಿದ್ದೇವೆ. ಟೊಮೆಟೊ ಅಂತ ಮತ್ತೊಬ್ರು ಗೆಸ್ ಮಾಡಿ ಸಂದೇಶವನ್ನ ಕಳಿಸಿದ್ರು. ಯಾರಿವರು? ಪ್ರೊಫೆಸರ್ ಮಂಜುನಾಥ್, ನಿರ್ಮಲಾ ವೈಷ್ಣವಿ ಶರ್ವಾಣಿ, ಜನಪ್ರಿಯ ಗ್ರೀನ್ವುಡ್ ಚಿಕ್ಕಬಣ್ಣಾವರದಿಂದ ಇವರು ಸಂದೇಶವನ್ನ ಕಳಿಸಿದ್ರು. ಇನ್ನೂ ಸಾಕಷ್ಟು ಸಂದೇಶಗಳು ಬೆಳಗಿನಿಂದ ನಮ್ಮ ಜೊತೆಯಾಗಿದೆ. ಭರಮಪ್ಪ, ಕೆ ಬಳ್ಳಾರಿ, ರಾಯಣ್ಣ ಸಂಗೊಳ್ಳಿ, ಹಾಗೆ ಪೂರ್ಣಿಮಾ ಮೇಸ್ತ್ರಿ ನಾರಾಯಣ್ಪುರ, ದೀಪ್ತಿ ದಿನೇಶ್ ಕಟಾವ್ಕರ್, ಹಾಗೆ ದೀಪಕ್ ಅವರು, ದೀಪಕ್ ಕುಮಾರ್ ಆರಾಧ್ಯ, ಕೀರ್ತನ ರಶ್ಮಿ ಕಲ್ಲಹಳ್ಳಿ ಶಿವಮೊಗ್ಗದಿಂದ, ಇನ್ನು ಸುರೇಶ್ ಮದ್ದೂರು ಯಾದಗಿರಿಯಿಂದ, ಹಾಗೆ ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಾಕಷ್ಟು ಸಂದೇಶಗಳು ನಮ್ಮ ಜೊತೆಯಾಗಿದೆ. ಹಾಗೆ ಅರುಣಾ ಮೈತ್ರಿ ಜೇಸಿನಗರ್ ವಾಟರ್ ಟ್ಯಾಂಕ್ನಿಂದ ಕೂಡ ಇವರು ಕೂಡ ಸಂದೇಶವನ್ನು ಕಳಿಸ್ತಾ ಕಾರ್ಯಕ್ರಮದ ಜೊತೆಯಾಗಿದ್ದಾರೆ. ಎಲ್ಲರೂ ಕೇಳ್ತಾ ಇದ್ದೀರಾ ನಮ್ಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡವನ್ನು. ಇದರಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೌತೆಕಾಯಿ ಬಗ್ಗೆ ಮಾತಾಡ್ತಿದ್ದೀವಿ. ಸೌತೆಕಾಯನ್ನ ಸೃಷ್ಟಿಯ ಪೊರಕೆ ಅಂತಾರಂತೆ. ಪೊರಕೆ, ಕಸ ಗುಡಿಸ್ತೀವಲ್ಲ ಆ ಪೊರಕೆ ಅಂತ. ಯಾಕಪ್ಪ ಅಂತಂದ್ರೆ ಅದು ನಮ್ಮ ಶರೀರದಲ್ಲಿರುವಂತಹ ಅನುಪಯುಕ್ತ ಹಾಗೆ ವಿಷಕಾರಕವಾಗಿರುವ ವಸ್ತುಗಳನ್ನೆಲ್ಲ ಗುಡಿಸಿ ಹೊರಹಾಕುತ್ತಂತೆ. ಹಾಗಾಗಿ ಇದನ್ನು ನಿತ್ಯ ಸೇವಿಸಿದ್ರೆ ಮೂತ್ರಪಿಂಡದಲ್ಲಿರುವಂತಹ ಕಲ್ಲುಗಳು ಕರಗುತ್ತಂತೆ. ಇನ್ನು ಎದೆ, ಗರ್ಭಾಶಯ, ಅಂಡಾಶಯ, ಪ್ರಾಸ್ಟೇಟ್ ಮೊದಲಾದ ಕ್ಯಾನ್ಸರ್ಗಳಿಗೆ ಶರೀರ ಒಳಗಾಗೋದನ್ನು ಕೂಡ ಇದು ತಪ್ಪಿಸುತ್ತಂತೆ. ಈ ಎಲ್ಲ ವಿಷಯಗಳನ್ನು ಸಂಶೋಧನೆಗಳು ದೃಢಪಡಿಸಿವೆ. ಹಾಗಾದರೆ ಮತ್ತಾಕೆ ತಡ ಈಗಲೇ ತರಕಾರಿ ಮಾರ್ಕೆಟ್ಗೆ ಹೋಗಿ ಸೌತೆಕಾಯನ್ನ ಕೊಂಡ್ಕೊಂಡು ತನ್ನಿ, ಆದರೆ ಅದು ಸಾವಯವನ ಚೆನ್ನಾಗಿ ಬೆಳೆಸಿದಾರ ಅಂತ ತಿಳ್ಕೊಂಡು ತಗೊಂಡು ಬನ್ನಿ. ಅಥವಾ ನಿಮ್ಮದೇ ಟೆರೆಸಲ್ಲಿ ಅಥವಾ ಹಿತ್ತಲಲ್ಲಿ ಸೌತೆಕಾಯಿಯನ್ನು ಬೆಳೆದು ತಿನ್ನಿ. ಯಾಕಂದರೆ ಸೌತೆಕಾಯಿ ಸೃಷ್ಟಿಯ ಪೊರಕೆ.

ವಿಜಯ್ ಕುಮಾರ್ ಆರಾಧ್ಯ ಮತ್ತು ಮನೆಯವರು ಹಳೆಯೂರಿನಿಂದ ಒಂದು ಚಂದದ ಸಂದೇಶವನ್ನು ಕಳಿಸಿದ್ದಾರೆ. ಭಾನುವಾರ ನಾವು ಆರಾಮಾಗಿ ನಿದ್ದೆ ಮಾಡಬೇಕು ಅಂದ್ಕೊಂಡಿರ್ತೀವಿ, ಆದರೆ ಆಕಾಶವಾಣಿ ಸದ್ದನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಏನೋ ಒಂದು ಉತ್ಸಾಹ ಬಂದ್ಬಿಡುತ್ತೆ, ನಿದ್ದೆಯಿಂದ ಎದ್ಬಿಡ್ತೀವಿ ಅಂತ ಹೇಳಿದ್ದಾರೆ. ತುಂಬಾ ಖುಷಿ. ಹೀಗೆ ವಿವಿಧ ಭಾರತಿಯನ್ನು ಸದಾ ಕಾಲ ಕೇಳ್ತಾನೆ ಇರಿ. ಇನ್ನು ವಿವಿಧ ಭಾರತಿಯಲ್ಲಿ ಈ ಥರದ ಒಂದು ಮನಸ್ಸಿಗೆ ಮುದ ನೀಡೋ, ಖುಷಿ ಕೊಡೋ, ಎನರ್ಜಿ ಬಿಲ್ಡ್ ಮಾಡೋ ಸಾಂಗ್ಸ್ ಮೂಲಕ ದಿನವಿಡೀ ಉಲ್ಲಾಸದಿಂದ ಇರೋ ಹಾಗೆ ಮಾಡ್ತೀರಾ ನೀವುಗಳು, ತುಂಬಾ ಖುಷಿ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು. ಇನ್ನು ಎನ್ ಕೃಷ್ಣಮೂರ್ತಿ ಅವರು ಹನುಮಂತ ನಗರದಿಂದ, ಸೌತೆಕಾಯಿ ಹಸಿವನ್ನು ಹೆಚ್ಚಿಸುತ್ತೆ ಅನ್ನೋದು ನನ್ನ ಅನುಭವ ಅಂತ ಹೇಳಿದ್ದಾರೆ. ಇನ್ನು ನಾಗೇಂದ್ರ ದಾವರೆಕೆರೆ ಕುಣಿಗಲ್ನಿಂದ, ಸೌತೆಕಾಯಿಯ ಮಾಹಿತಿ ಇಷ್ಟ ಆಗ್ತಿದೆ ಅಂತ ಹೇಳಿದ್ದಾರೆ. ಹೌದು, ಸೌತೆಕಾಯಿ ತುಂಬ ಆರೋಗ್ಯಕ್ಕೆ ಉಪಯೋಗಕಾರಿಯಾಗಿ ಇರೋವಂಥದ್ದು. ಮಲಬದ್ಧತೆಯ ನಿವಾರಣೆಗೆ, ಬಾಯಿಯ ದುರ್ವಾಸನೆಯ ನಿವಾರಣೆಗೆ ಎಲ್ಲದಕ್ಕೂ ಕೂಡ ಸೌತೆಕಾಯಿಯನ್ನು ಬಳಸಲಾಗತ್ತೆ. ಮತ್ತು ಸಕ್ಕರೆ ಕಾಯಿಲೆಯಿಂದ ಬಳಲೋ ಅವ್ರಿಗೆ ಕೂಡ ಇದು ಅತ್ಯಂತ ಉಪಯುಕ್ತವಾದಂಥ ಆಹಾರ. ಸೌತೆಕಾಯಿ ರಸ ಇನ್ಸುಲಿನ್ ಉತ್ಪಾದಿಸೋದಕ್ಕೆ, ಮೆದು

ಎಲ್ಲರೂ ಮಾಡಿ ಎಲ್ಲ ಆರೋಗ್ಯಕಾರಿ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಕೊನೆಯ ಒಂದು ಗೀತೆ ಈ ಸೌತೆಕಾಯಿ ಸಂಭ್ರಮದ ಕೊನೆಯ ಗೀತೆ.

ಇದಾಗಿತ್ತು ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದದ್ದು ಮಾನಸ. ಮುಂದಿನ ಕಾರ್ಯಕ್ರಮದಲ್ಲೂ ಕೂಡ ಜೊತೆಯಾಗಿರ್ತೇನೆ. ನೀವು ಕೂಡ ಜೊತೆಯಾಗಿರ್ತೀರಿ ಅಲ್ವಾ?

0: ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

ಹೌದು, ಟ್ಯೂನ್ ಮಾಡಿ ಕೇಳ್ತಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 9:03:50. ಇಂದಿನ ವಿಶೇಷಕ್ಕೆ ಪ್ರೀತಿಯ ಸ್ವಾಗತ. ನನಗೆ ಡಾಕ್ಟರ್ ಒಬ್ರು ಹೇಳಿದ್ರು, ಅವರ ಅನುಭವವನ್ನ ಹಂಚಿಕೊಂಡಿದ್ರು. ಒಬ್ರು ಮಹಿಳೆ ಗರ್ಭಕೋಶದ ಶಸ್ತ್ರಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಸೇರ್ತಾರೆ. ಅವರ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕೇವಲ 6 ಗ್ರಾಂ ಇರುತ್ತೆ. ಆ ಡಾಕ್ಟರು ಅವರ ಪತಿಯನ್ನು ಕರೆದು ಹೇಳ್ತಾರೆ, ನಿಮ್ಮ ಪತ್ನಿಗೆ ರಕ್ತ ಕೊಡಬೇಕಾಗಿದೆ. ರಕ್ತ ನಿಧಿಯ ನಿಯಮದ ಪ್ರಕಾರ ನೀವು ರಕ್ತದಾನ ಮಾಡಬೇಕು ಅಂತ ಹೇಳ್ತಾರೆ. ಅವ್ರ ಮಾತು ಮುಗಿಯೋಕ್ಕೆ ಮುಂಚೆನೆ ಆ ಮಹಿಳೆಯ ಪತಿ ಅವನ ಅಂಗಿಯ ಗುಂಡಿಗಳನ್ನು ಬಿಚ್ಚಿಬಿಟ್ಟು 10 ವರ್ಷದ ಹಿಂದೆ ನಡೆದಂತಹ ಅವನ ಶಸ್ತ್ರಚಿಕಿತ್ಸೆಯ ಗುರುತನ್ನು ತೋರಿಸ್ತಾನೆ. ಹೊಟ್ಟೆ ಮೇಲಿರುತ್ತದು ತೋರಿಸ್ಬಿಟ್ಟು, ನನಗೇ ಆಪರೇಷನ್ ಆಗಿದೆ, ನಾನು ಹೇಗೆ ರಕ್ತ ಕೊಡೋದು ಅಂತ ಡಾಕ್ಟ್ರನ್ನು ಕೇಳ್ತಾನೆ. ಅವನಿಗೆ ಅರ್ಥೈಸಿ ಹೇಳೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಡಾಕ್ಟ್ರಿಗೆ ಅನಿಸುತ್ತೆ. ಅವರು ಸುಮ್ಮನಾಗ್ತಾರೆ. ಇದು ಒಂದು ಉದಾಹರಣೆ ಅಷ್ಟೆ. ಇಂತಹ ಹಲವಾರು ಪ್ರಸಂಗಗಳು ದಿನನಿತ್ಯ ಆಸ್ಪತ್ರೆಗಳಲ್ಲಿ, ರಕ್ತ ಭಂಡಾರಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಯಾಕೆ ಇಷ್ಟೆಲ್ಲ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಇವತ್ತು June 14 ವಿಶ್ವ ರಕ್ತದಾನಿಗಳ ದಿನ. ರಕ್ತದಾನದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸೋದು, ಹಾಗೆ ರಕ್ತದಾನಿಗಳನ್ನು ಗುರುತಿಸಿ ಗೌರವಿಸುವಂಥದ್ದು ಈ ದಿನದ ಮುಖ್ಯ ಧ್ಯೇಯ. ಹೀಗಾಗಿ ಪ್ರತಿ ವರ್ಷ June 14 ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಿಸಲಾಗುತ್ತೆ. ಇವತ್ತು ಯಾರೆಲ್ಲ ರಕ್ತದಾನವನ್ನು ಮಾಡಿದ್ದಾರೆ ಆ ಎಲ್ಲ ಜನರನ್ನ ಕೂಡ ನಾವು ನೆನಪು ಮಾಡ್ಕೋಬೇಕು, ಅವರಿಗೆ ನಮನಗಳನ್ನು ಸಲ್ಲಿಸಬೇಕು. ಹಾಗೆ ರಕ್ತದಾನಕ್ಕೆ ಇತರರನ್ನು ಕೂಡ ಪ್ರೇರೇಪಿಸುವಂತಹ ಕೆಲಸವನ್ನು ಮಾಡಿದಂತಹ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು.

ಜೂನ್ 14 ವಿಶ್ವ ರಕ್ತದಾನಿಗಳ ದಿನ. ಆದರೆ ಈ ಆಚರಣೆ ನಿಜಕ್ಕೂ ಅರ್ಥಪೂರ್ಣವಾಗಿದೆಯಾ ಅನ್ನೋ ಒಂದು ವಿಷಯದ ಬಗ್ಗೆ ಚಿಂತನೆ ನಡೆಸಿದ್ರೆ ಅಲ್ಲಿ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಅಷ್ಟೇ ಮೂಡುತ್ತೆ. ಯಾಕಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಶೇಕಡ 50%ಕ್ಕಿಂತಲೂ ಹೆಚ್ಚು ಜನರಿಗೆ ರಕ್ತದಾನದ ಮಹತ್ವನೇ ತಿಳಿದಿಲ್ಲ. ತುಂಬ ಜನರಲ್ಲಿ ಅನೇಕ ತಪ್ಪು ಕಲ್ಪನೆಗಳಿದೆ. ರಕ್ತದಾನ ಅಂದರೆ ಅಪಾಯ, ಅದು ದಾನಿಯ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಮೊದಲನೆಯ ಒಂದು ತಪ್ಪು ಕಲ್ಪನೆ. ಆದರೆ ಸತ್ಯಾಂಶ ಏನಂದರೆ ರಕ್ತದಾನ ಅನ್ನುವಂಥದ್ದು ಸಂಪೂರ್ಣ ಸುರಕ್ಷಿತವಾದದ್ದು, ವ್ಯಕ್ತಿಯ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಹಾನಿ ಕೂಡ ಇದರಿಂದ ಆಗೋದಿಲ್ಲ.

ರಾಜನಕುಂಟೆಯ ಸೌಭಾಗ್ಯ ಅವರು, 3 ತಿಂಗಳ ಕೆಳಗೆ ನಮಗೂ ಕೂಡ ರಕ್ತ ಬೇಕಿತ್ತು, ಆಸ್ಪತ್ರೆಯಲ್ಲಿ ಸ್ಟಾಕ್ ಇತ್ತು, ಹೀಗಾಗಿ ನಮಗೆ ತುಂಬ ಉಪಯೋಗ ಆಯಿತು. ಆ ರಕ್ತವನ್ನು ದಾನವಾಗಿ ನೀಡಿದಂತಹ ದಾನಿಗೆ ನನ್ನ ನಮನ ಅಂತ ಹೇಳ್ತಾ ಇದ್ದಾರೆ.

ಗಾನಸಮ ಪಟ್ಟ ಸೋಮನಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ರಕ್ತದಾನ ಎಂಬ ಜೀವದಾನಕ್ಕೆ ಬೆಲೆ ಕಟ್ಟಲಾಗದು. ಮನುಷ್ಯ ಮನುಷ್ಯನ ನಡುವೆ ಮಾನವತೆಯ ಪ್ರತೀಕ ಈ ರಕ್ತದಾನ. ಇರುವವರು ಇಲ್ಲದವರಿಗೆ ಜೀವದುಸಿರಾಗುವ ರಕ್ತದಾನ ನಿಜಕ್ಕೂ ಪುಣ್ಯವೇ ಅನ್ಬೇಕು. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಅದಕ್ಕೆ ಪೂರಕವಾದಂತಹ ಹಾಡುಗಳು ಕಾರ್ಯಕ್ರಮದ ಆಶಯವನ್ನ ಆಪ್ತವಾಗಿ ಮಾಡುತ್ತಿದೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಚಂದದ ಈ ಸಂದೇಶಕ್ಕಾಗಿ ಧನ್ಯವಾದಗಳು. ರಕ್ತದಾನದ ಕುರಿತಾಗಿ ಸಾಕಷ್ಟು ತಪ್ಪು ಕಲ್ಪನೆಗಳು ನಮ್ಮೆಲ್ಲ ಮನೆ ಮಾಡಿದೆ. ಅದರಲ್ಲಿ ಒಂದು, ರಕ್ತದಾನ ಮಾಡೋದ್ರಿಂದ ದಾನಿಯ ರಕ್ತದ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗುತ್ತಾ ಹೋಗುತ್ತೆ ಅನ್ನೋ ಅಂಥ ಒಂದು ತಪ್ಪು ಕಲ್ಪನೆ ಕೂಡ ಇದೆ. ಆದರೆ ಸತ್ಯಾಂಶ ಏನಂದರೆ, ರಕ್ತದಾನ ಪ್ರಕ್ರಿಯೆಯಲ್ಲಿ ಕೇವಲ 350 ml ರಕ್ತ ಮಾತ್ರ ತೆಗಿತಾರೆ. ಹೀಗಾಗಿ ದಾನಿಯ ಹಿಮೋಗ್ಲೋಬಿನ್ ಅಂಶದಲ್ಲಿ ಹೆಚ್ಚಿನ ಬದಲಾವಣೆ ಏನೂ ಆಗೋದಿಲ್ಲ. ಅಲ್ಲದೆ 3 ತಿಂಗಳ ಒಳಗೆ ರಕ್ತ ಮತ್ತೆ ಮರು ತಯಾರು ಆಗತ್ತೆ. ಹೀಗಾಗಿ ರಕ್ತದಾನ ಮಾಡಬೇಕಾದ್ರೆ ನಮ್ಮ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗ್ಬಿಡುತ್ತೇನೋ ಅನ್ನೋಂಥ ಯೋಚನೆಯಲ್ಲಿ ಚಿಂತೆಯಲ್ಲಿ ಇರಬೇಕಾದಿಲ್ಲ.

0: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.
1: ಹೌದು, ಮತ್ತೊಬ್ಬರ ಜೀವಕ್ಕೆ ವರದಾನವಾಗುವಂತಹ ರಕ್ತದಾನ ಎಲ್ಲರ ಕರ್ತವ್ಯ. ಆದರೆ ರಕ್ತದಾನದ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಅಂತಹ ತಪ್ಪು ಕಲ್ಪನೆಗಳಲ್ಲಿ ಮತ್ತೊಂದು, ರಕ್ತದಾನ ಮಾಡೋದ್ರಿಂದ ದಾನಿಗೆ ಸೋಂಕು ತಗಲಬಹುದು ಅನ್ನುವಂಥದ್ದು. ಆದರೆ ಸತ್ಯಾಂಶ ಏನು ಅಂದರೆ, ರಕ್ತದಾನ ಪ್ರಕ್ರಿಯೆಯಲ್ಲಿ ಸಂಸ್ಕರಿಸಿದಂತಹ ಸೂಜಿ, ರಕ್ತ ಸಂಗ್ರಹಣ ಚೀಲ ಕೂಡ ಸಂಸ್ಕರಿಸಲ್ಪಟ್ಟಿರುತ್ತೆ. ಇನ್ನು ಶುದ್ಧವಾದ ಸಲಕರಣೆಗಳನ್ನು ಬಳಸಲಾಗುತ್ತೆ. ಇದರಿಂದಾಗಿ ದಾನಿಗೆ ಯಾವುದೇ ಸೋಂಕು ತಗಲುವಂಥ ಅಪಾಯ ಖಂಡಿತವಾಗ್ಲೂ ಇಲ್ಲ.

0: ರಕ್ತದಾನ ಬಹುದೊಡ್ಡ ಸೇವೆ. 18 ರಿಂದ 60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
1: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.
2: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
3: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

ಒಂದು ಚಂದದ ಮಧುರವಾದ ಗೀತೆಯನ್ನ ಆಲಿಸಿದ್ರಿ. ಇವತ್ತು ವಿಶ್ವ ರಕ್ತದಾನಿಗಳ ದಿನ, ಈ ಕುರಿತಾಗಿ ಮಾತಾಡ್ತಾ ಇದೀವಿ. ನಮ್ಮ ಸಾರ್ವಜನಿಕರಲ್ಲಿ ರಕ್ತದಾನದ ಕುರಿತಾಗಿ ಏನೆಲ್ಲ ತಪ್ಪು ಕಲ್ಪನೆಗಳಿವೆ ಅನ್ನೋದನ್ನ ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರೇಮಲತಾ ವಜ್ರಜ್ಯೋತಿ ಬಿದರಹಳ್ಳಿಯಿಂದ ಇವತ್ತು ರಕ್ತದಾನಿಗಳ ದಿನ ಅಂತ ಕೇಳಿ ಖುಷಿಯಾಯಿತು. ನಾನು ಸಹ 8 ಸಲ ರಕ್ತದಾನ ಮಾಡಿದ್ದೀನಿ ಅಂತ ಅವರು ಹೇಳಿದ್ದಾರೆ. ಹಾಗೆ 54 ವರ್ಷದ ನಾನು ಕೂಡ ರಕ್ತದಾನವನ್ನು ಮಾಡಿದ್ದೇನೆ, ಅದು ಡಾಕ್ಟರ ಸಲಹೆಯ ಮೇರೆಗೆ ಅಂತ ಅರುಣ ಮೈತ್ರಿ ಜೆಸಿನಗರದಿಂದ ಹೇಳ್ತಾ ಇದ್ದಾರೆ. ಹಾಗೆ ಚನ್ನಪ್ಪ ಅವರು ಜೆ ಪಿ ನಗರದಿಂದ, ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಒಳ್ಳೆಯ ಒಂದು ಯೋಜನೆ ಅದು. NSS ಮೂಲಕ ಪ್ರತಿ ಕಾಲೇಜ್ಗಳಲ್ಲೂ ಕೂಡ ಇತ್ತೀಚೆಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗ್ತದೆ. ಅಷ್ಟೇ ಅಲ್ಲ, ಹಲವಾರು ದೇವಸ್ಥಾನಗಳು ಕೂಡ ರಕ್ತದಾನ ಶಿಬಿರಗಳನ್ನು ಆಯೋಜಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ರಕ್ತದಾನ, ಮಹಾದಾನ, ರಕ್ತ ನೀಡೋದು ಕೂಡ ಕೊಲೆಸ್ಟ್ರಾಲ್ ಮ್ಯಾನೇಜ್ ಮಾಡ್ಕೋಬಹುದು. ನಾನು 5 ಬಾರಿ ರಕ್ತದಾನವನ್ನು ಮಾಡಿದ್ದೀನಿ, ಆ ಹೆಮ್ಮೆ ಇದೆ ನನಗೂ ಅಂತ ನಳಿನ ಲಂಕೇಶ್ ಅವರು ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಒಳ್ಳೆಯ ಮಾಹಿತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಮುರಳಿ ಮೋಹನ್ ಯಲಹಂಕದಿಂದ ಹೇಳಿದ್ದಾರೆ. ಹಾಗೆ ಸುನೀತಾ ಸೋಮಯ್ಯಜಿ ಮೈಸೂರಿನ ಶಕ್ತಿನಗರದಿಂದ, ಅವರು ಕೂಡ ಮಂಗಳವಾರ ತಾನೇ ನಾನು ರಕ್ತದಾನ ಮಾಡಿ ಬಂದೆ, ದಾನ ಮಾಡಿದ ಮೇಲೆ ಏನೋ ಒಂದು ರೀತಿಯ ಸಂತೋಷ, ದೇಶ ಸೇವೆಯನ್ನೇ ಮಾಡಿದಂತಹ ಭಾವ ನನ್ನಲ್ಲಿ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ರಕ್ತದಾನದ ವಿವರಣೆ ತುಂಬ ಇಷ್ಟ ಆಯಿತು. ನಾನು ಕೂಡ ಒಬ್ಬ ಪುಟ್ಟ ಹುಡುಗನಿಗೆ ರಕ್ತ ಕೊಟ್ಟಿದ್ದೆ, ಆದರೆ ನನಗೆ ಮರ್ತು ಹೋಗಿತ್ತು. ಆ ಹುಡುಗನ ತಾಯಿ ಸ್ವಲ್ಪ ದಿನಗಳ ನಂತರ ಸಿಕ್ಕಿ ನನಗೆ ಅದನ್ನು ನೆನಪಿಸಿದ್ರು ಅಂತ ಹೇಳಿದ್ದಾರೆ ಕವಿತಾ ಶ್ರೀನಿವಾಸ್ ಅವರು ಧಾರವಾಡದಿಂದ. ಇನ್ನು ದೀಪ್ತಿ ದಿನೇಶ್ ಕಟಾವ್ಕರ್ ಅವರು 18 ಬಾರಿ ನಮ್ಮ ಪತಿ ರಕ್ತದಾನವನ್ನು ಮಾಡಿದ್ದಾರೆ, ಅದು ನನಗೆ ಹೆಮ್ಮೆಯ ವಿಷಯ ಅಂತ ಹೇಳಿದ್ದಾರೆ. ಹಾಗೆ ರಕ್ತದಾನದ ಬಗ್ಗೆ ಮಾಹಿತಿ ಹಾಡುಗಳು ಇಷ್ಟ ಆಗ್ತಿದೆ. ನಾನು ಸಹ ವರ್ಷಕ್ಕೆ 3 ಬಾರಿ ನನ್ನ ಹುಟ್ಟುಹಬ್ಬದ ದಿನದಂದು ತಪ್ಪದೆ ರಕ್ತದಾನ ಮಾಡ್ತೇನೆ. January 26 ಹಾಗೆ August 15 ಮತ್ತು ಹುಟ್ಟುಹಬ್ಬದ ದಿನ. ಇದರಿಂದ ನನಗೆ ಒಂದು ಜೀವವನ್ನು ಉಳಿಸಿದಂತಹ ಸಂತೃಪ್ತಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಿವರು? ಇವರು ಹೆಸರನ್ನೇ ಕಳಿಸಿಲ್ಲ. ನಿಮ್ಮ ಹೆಸರನ್ನು ಕಳಿಸಿದ್ರೆ ತುಂಬ ಖುಷಿಯಾಗುತ್ತೆ, ನಿಮ್ಮ ಹೆಸರು ಊರು ಗೊತ್ತಾದರೆ. ಎಷ್ಟೆಲ್ಲ ರಕ್ತದಾನಿಗಳು ನಮ್ಮ ಸುತ್ತಮುತ್ತನೇ ಇದ್ದಾರೆ, ಅವರೆಲ್ಲರೂ ನಮಗೆ ಸ್ಫೂರ್ತಿ ಆಗಬೇಕು, ಮಾದರಿ ಆಗಬೇಕು, ಪ್ರೇರಣೆ ಆಗಬೇಕು ಅಲ್ವಾ? ರಕ್ತದಾನ, ಮಹಾದಾನ, ಆ ದಾನಿ ಅನ್ನಿಸ್ಕೊಳ್ಳೋಣ ನಾವು ಕೂಡ.

ರಕ್ತದಾನದ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದೆ ಅಂತ ಈಗಾಗಲಿಂದ ಹೇಳ್ತಾನೆ ಇದ್ದೀನಿ. ಅದರಲ್ಲಿ ಮತ್ತೊಂದು, ರಕ್ತದಾನ ಪ್ರಕ್ರಿಯೆ ಬಹಳ ದೀರ್ಘ ಸಮಯದ್ದಾಗಿರುತ್ತೆ ಅನ್ನುವಂಥ ಒಂದು ಕಲ್ಪನೆ. ಆದರೆ ನಿಜ ಏನಂದರೆ, ದಾನಿಯನ್ನು ಪರೀಕ್ಷಿಸಿ ರಕ್ತ ತೆಗೆಯುವಂತಹ ಕ್ರಿಯೆ 1 ಗಂಟೆಗಿಂತ ಕಡಿಮೆ ಅವಧಿಯಲ್ಲೇ ಮುಗಿದು ಹೋಗುತ್ತೆ. ಇನ್ನು ಮತ್ತೊಂದು ಕಲ್ಪನೆ ಇದೆ, ತಪ್ಪು ಕಲ್ಪನೆ ಏನಂದರೆ, ತುರ್ತು ಪರಿಸ್ಥಿತಿಗಳಲ್ಲಿ ರೋಗಿಗೆ ರಕ್ತದ ಬದಲಾಗಿ ಬೇರೆ ಔಷಧಿಗಳನ್ನು ಕೊಡಬಹುದು ಅನ್ನೋವಂಥದ್ದು. ಇಲ್ಲ, ತುರ್ತು ಪರಿಸ್ಥಿತಿಗಳಲ್ಲಿ ರಕ್ತಕ್ಕೆ ಸರಿಸಮಾನವಾದಂತಹ ಬೇರೆ ಯಾವ ಔಷಧಿ ಕೂಡ ಇಲ್ಲ, ರಕ್ತವೇ ಅತ್ಯಮೂಲ್ಯವಾದದ್ದು. ಮತ್ತು ಒಂದು ಏನು ಕಲ್ಪನೆ ಇದೆ, ತಪ್ಪು ಕಲ್ಪನೆ ಏನಂದರೆ, ಯುವಕರು ಮಾತ್ರ ರಕ್ತದಾನ ಮಾಡಬಹುದು ಅಂತ. ಅದು ಕೂಡ ತಪ್ಪು. 18-50 ವರ್ಷದ ಒಳಗಿನ ಪ್ರತಿಯೊಬ್ಬ ಆರೋಗ್ಯವಂತ ಪುರುಷ ಹಾಗೂ ಮಹಿಳೆ ಕೂಡ ರಕ್ತದಾನವನ್ನು ಮಾಡೋದಕ್ಕೆ ಅರ್ಹರಾಗಿ ಇರ್ತಾರೆ.

ಮತ್ತೊಬ್ಬ ಕೇಳಿದ್ರು ಒಂದು ಚಂದದ ಸಂದೇಶವನ್ನು ಕಳಿಸಿದ್ದಾರೆ ಸಂಜಯ್ ಅವರು ಕತ್ರಿಗುಪ್ಪೆಯಿಂದ. ಇವರು ಹೇಳ್ತಾ ಇದ್ದಾರೆ, ನನ್ನ ರಕ್ತದ ಗುಂಪು ಓ ಪಾಸಿಟಿವ್, ಯಾರಿಗಾದರೂ ರಕ್ತ ಬೇಕಿದ್ರೆ ನನ್ನನ್ನು ಸಂಪರ್ಕಿಸಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ತುಂಬ ದೊಡ್ಡ ಒಂದು ಮನಸ್ಸನ್ನು ಮಾಡಿದ್ದೀರಿ. ಅಂದರೆ ಎಷ್ಟೋ ಜನ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಕೂಡ ನಾನು ಕೂಡ ರಕ್ತದಾನಿ ಆಗಬೇಕು ಅಂತ ಬಯಸಿರ್ತಾರೆ. ಎಷ್ಟೊಂದು ಕಡೆ ರಕ್ತದಾನದ ಶಿಬಿರಗಳು ನಡೀತಾ ಇರುತ್ತೆ, ನೀವು ಅಲ್ಲಿ ಹೋಗಿ ರಕ್ತವನ್ನು ನೀಡಬಹುದು. ಇನ್ನು ಮತ್ತೊಬ್ಬರು ರಕ್ತದಾನ ಮಾಡಿದ್ದೆ ನನ್ನ ತಂದೆಯವರಿಗೆ ಅಂತ ಹೇಳ್ತಿದ್ದಾರೆ, ಜಯಕುಮಾರ್ ದಾಸನಹಳ್ಳಿಯಿಂದ. ಇನ್ನು ಬೆಳಗಾವಿಯಿಂದ ಮಾರುತಿ ಕೆ, ಇವರು ನಾನು 4 ಬಾರಿ ರಕ್ತದಾನ ಮಾಡಿದ್ದೇನೆ, ನನಗೆ 57 ವರ್ಷ, ಹಾಗೆ ನಾನು ದೇಹದಾನವನ್ನು ಕೂಡ ಮಾಡೋದಕ್ಕೆ ಇಚ್ಛೆಯನ್ನು ಪಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ತುಂಬ ಮಹತ್ವದ ಒಂದು ನಿರ್ಧಾರವನ್ನು ನೀವು ಮಾಡಿದ್ದೀರಾ, ಖಂಡಿತ ಅದು ಸಾಕಾರ ಆಗಲಿ ಅಂತ ನಾನು ಹಾರೈಸ್ತೇನೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರ್ತಪ್ಪ ಹೂಗಾರ್, ಶುಭೋದಯ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಇವರು ಕಾರ್ಯಕ್ರಮ ಕುರಿತಾದಂತಹ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ರಕ್ತದಾನದ ಕುರಿತಾಗಿ ಇರುವಂತಹ ಅನೇಕ ತಪ್ಪು ಕಲ್ಪನೆಗಳನ್ನು ಇವತ್ತು ನಾವು ತಿಳ್ಕೊತಾ ಇದ್ದೀವಿ, ಅದನ್ನು ಸರಿ ಮಾಡ್ಕೋತಾ ಇದ್ದೀವಿ. ಮತ್ತೊಂದು ಏನಂದರೆ, ರಕ್ತದಾನ ಮಾಡಿದ ನಂತರ ವ್ಯಕ್ತಿಗೆ ಸಾಕಷ್ಟು ದಿನಗಳ ವಿಶ್ರಾಂತಿ ಬೇಕು, ಸೂಕ್ತ ಔಷಧಿಗಳು ಬೇಕು ಅಂತ ಒಂದು ಕಲ್ಪನೆ ಇದೆ. ಇಲ್ಲ, ರಕ್ತದಾನ ಮಾಡಿದರೆ ಹೆಚ್ಚಂದರೆ 2 ಗಂಟೆಗಳ ಕಾಲ ವಿಶ್ರಾಂತಿ ಬೇಕಾಗುತ್ತೆ ಅಷ್ಟೇ, ಇನ್ನು ಯಾವುದೇ ವಿಶೇಷವಾದ ಔಷಧದ ಅಗತ್ಯ ಕೂಡ ಇರೋದಿಲ್ಲ. ಇಷ್ಟೆಲ್ಲ ಏನು ತಪ್ಪು ಕಲ್ಪನೆಗಳಿದೆಯಲ್ಲ, ಈ ಎಲ್ಲ ತಪ್ಪು ಕಲ್ಪನೆಗಳು ಹೋದರೆ ತುಂಬ ರಕ್ತದಾನಿಗಳು ಹುಟ್ಕೋತಾರೆ ಅಂತ ನನಗನ್ಸುತ್ತೆ. ಇವತ್ತಿಗೂ ಕೂಡ ಎಷ್ಟೋ ಜನ ರಕ್ತದಾನದ ಬಗ್ಗೆ ತಪ್ಪು ಗ್ರಹಿಕೆಯಿಂದಾಗಿ ರಕ್ತದಾನದಿಂದ ದೂರ ಉಳಿದಿದ್ದಾರೆ. ಹೀಗಾಗಿ ಈ ಸತ್ಯಕ್ಕೆ ದೂರ ಆಗಿರುವಂತಹ ವಿಚಾರಗಳನ್ನೆಲ್ಲ ಕಿತ್ತು ಬಿಸಾಕಿ ನೀವು ರಕ್ತದಾನದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೆದುಕೊಂಡು ರಕ್ತದಾನಿಗಳಾಗಬೇಕು ಅನ್ನುವಂಥದ್ದು ನಮ್ಮ ಕೋರಿಕೆ. ಯಾಕಂದರೆ ರಕ್ತದಾನಕ್ಕೆ ಜೀವದಾನದ ಶಕ್ತಿ ಇದೆ.

ನಮ್ಮ ಕೇಳುಗರಾದಂತಹ ಮೈಸೂರಿನ ಮಂಗಳ ಅವರ ರಕ್ತ ಈಗ ಶ್ರೀಲಂಕಾದಲ್ಲಿದೆಯಂತೆ. ಏನಂದರೆ, ಅವರು 30 ವರ್ಷದ ಹಿಂದೆ ಊಟಿಗೆ ಹೋಗಿದ್ದಾಗ ಅಲ್ಲಿ ಶ್ರೀಲಂಕಾದಿಂದ ಬಂದಿದ್ದಂತಹ ಒಬ್ಬ ಟೂರಿಸ್ಟ್ ಅವರಿಗೆ ಆಕ್ಸಿಡೆಂಟ್ ಆಗಿತ್ತಂತೆ. ಆಗ ಓ ಪಾಸಿಟಿವ್ ಬ್ಲಡ್ ಬೇಕು ಅಂತ ಇವರು ಫ್ರೆಂಡ್ ಜೊತೆ ಊಟಿಯ ಹಾಸ್ಪಿಟಲ್ಗೆ ಹೋಗಿ ರಕ್ತದಾನ ಮಾಡಿದ್ರಂತೆ. ಹೀಗಾಗಿ ಇವರಂತೂ ಶ್ರೀಲಂಕಾಗೆ ಹೋಗಿಲ್ಲ, ಆದರೆ ನನ್ನ ಬ್ಲಡ್ ಹೋಗಿದೆ ಅಂತ ಮಂಗಳ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಅವರು ಕೂಡ ನನ್ನ ರಕ್ತದ ಗುರುತು ಓ ಪಾಸಿಟಿವ್, ಈ ರಕ್ತ ಎಲ್ಲರಿಗೂ ದಾನ ಮಾಡ್ಬೋದು, ಹಾಗಾಗಿ ನಾನು ರಕ್ತದಾನ ಮಾಡೋದಕ್ಕೆ ತಯಾರಿದ್ದೀನಿ, ನನ್ನನ್ನು ಕೂಡ ಸಂಪರ್ಕಿಸಬಹುದು ಅಂತ ಹೇಳಿದ್ದಾರೆ. ಧನ್ಯವಾದ ತಮ್ಮೆಲ್ಲರ ಈ ಒಂದು ಪ್ರೇರೇಪಣೆ ಎಲ್ರಿಗೂ ಕೂಡ ಒದಗಿ ಬರಲಿ ಅಂತ ಹಾರೈಸ್ತೀನಿ. ರಕ್ತದಾನ ಅನ್ನುವಂಥ ಒಂದು ಭಯ ಏನಿದೆಯಲ್ಲ, ರಕ್ತದಾನ ಮಾಡಿದ್ರೆ ಏನಾಗ್ಬಿಡತ್ತೆ ಅಂತ, ಅದಕ್ಕೆ ನಾವು ನಿಖರವಾಗಿ ಹೇಳೋದಾದರೆ, ದಿನಕ್ಕೆ 3 ಮಿಲಿಲೀಟರ್ನಂತೆ ಬರೀ 90 ದಿನದೊಳಗಡೆ ದಾನ ಮಾಡಿರುವಂತಹ ರಕ್ತ ದೇಹದಲ್ಲಿ ಮರು ತಯಾರಾಗ್ಬಿಡುತ್ತೆ. ಅಂದರೆ 3 ತಿಂಗಳಲ್ಲಿ ಮತ್ತೆ ನಾವು ದಾನ ಮಾಡಿರುವಂತಹ ರಕ್ತವನ್ನು ವಾಪಸ್ ಪಡ್ಕೋಬಹುದು. ಹೀಗಾಗಿ ನಾವು ಯೋಚನೆ ಮಾಡೋದೇ ಬೇಡ, ಧೈರ್ಯವಾಗಿ ರಕ್ತದಾನವನ್ನು ಮಾಡಬಹುದು. ಯಾರೆಲ್ಲ ಈ ರಕ್ತದಾನಕ್ಕೆ ಅರ್ಹರು ಅಂತ ಹೇಳೋದಾದರೆ, ಅವರಿಗೆ ಯಕೃತ್ತು, ಮೂತ್ರಪಿಂಡ, ಹೃದಯ ಸಂಬಂಧಿ ಕಾಯಿಲೆಗಳು ಇರಬಾರ್ದು, ಆಯಿತಾ. ಆಮೇಲೆ ಅಧಿಕ ರಕ್ತದೊತ್ತಡ, ಮಧುಮೇಹ, ಮೂರ್ಛೆ ರೋಗ, ಕ್ಷಯರೋಗ, ಕ್ಯಾನ್ಸರ್ ಕಾಯಿಲೆ, ಆಮೇಲೆ ಋತುಸ್ರಾವದಲ್ಲಿ ಇರುವಂಥ ಮಹಿಳೆಯರು, ಗರ್ಭಿಣಿ ಸ್ತ್ರೀಯರು, ಮಗುವಿಗೆ ಹಾಲುಣಿಸುವಂತಹ ತಾಯಂದಿರು, ಮತ್ತು ರಕ್ತಹೀನತೆ ಇರೋವಂಥವರು, ಅಸಾಮಾನ್ಯ ರಕ್ತಸ್ರಾವದಿಂದ ಬಳಲ್ತಾ ಇರುವಂಥವ್ರು, ಇಂಥವರು ರಕ್ತದಾನವನ್ನು ಮಾಡೋ ಹಾಗಿಲ್ಲ. ಅದನ್ನು ಬಿಟ್ಟು ಬೇರೆ ಯಾರು ಬೇಕಾದರೂ ರಕ್ತದಾನವನ್ನು ಮಾಡಬಹುದು. ಮತ್ತು ರಕ್ತದಾನವನ್ನು ಮಾಡಿದ ವ್ಯಕ್ತಿಯಿಂದ 3 ತಿಂಗಳವರೆಗೂ, ರಕ್ತ ವರ್ಗಾವಣೆ ಮಾಡಿಸ್ಕೊಂಡವರು 6 ತಿಂಗಳವರೆಗೂ ರಕ್ತದಾನವನ್ನು ಮಾಡೋ ಹಾಗಿಲ್ಲ. ಹಾಗೆ ಶಸ್ತ್ರಚಿಕಿತ್ಸೆಗೆ ಒಳಗಾದವರು 1 ವರ್ಷದವರೆಗೂ ರಕ್ತದಾನವನ್ನು ಮಾಡೋ ಹಾಗಿಲ್ಲ. ಇನ್ನು ಮಲೇರಿಯಾ, ಟೈಫಾಯ್ಡ್, ಜಾಂಡೀಸ್ನಿಂದ ಬಳಲಿದವರು 6 ತಿಂಗಳವರೆಗೂ ಕೂಡ ರಕ್ತದಾನವನ್ನು ಮಾಡೋ ಹಾಗಿಲ್ಲ. ಇದಿಷ್ಟು ಬಿಟ್ಟರೆ ಇನ್ನು ಎಲ್ಲರೂ ಕೂಡ ರಕ್ತದಾನವನ್ನು ಮಾಡಬಹುದು. ಜೊತೆಗೆ ಯಾವುದಾದ್ರೂ ಒಂದು ಸೋಂಕಿನ ಕಾಯಿಲೆಯ ವಿರುದ್ಧ ಲಸಿಕೆಗಳನ್ನು ಹಾಕಿಸಿಕೊಂಡವರಿದ್ದರೆ ಅವರು ಕೂಡ ವೈದ್ಯರ ಮಾರ್ಗದರ್ಶನವನ್ನು ತಗೋಬೇಕಾಗತ್ತೆ. ತಗೊಂಡು 8 ದಿನಗಳ ಕಾಲ ರಕ್ತದಾನವನ್ನು ಮಾಡೋ ಹಾಗಿಲ್ಲ ಅಂತ ನೋಡಿಕೊಂಡು ರಕ್ತದಾನವನ್ನು ಮಾಡಬೇಕಾಗತ್ತೆ. ಹೀಗೆ ರಕ್ತದಾನವನ್ನು ಮಾಡಬೇಕಾದ್ರೆ ನಾವು ಹೇಗೆಲ್ಲ ನಾವು ಆರೋಗ್ಯಯುತವಾಗಿರಬೇಕು ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹೀಗಾಗಿ ರಕ್ತದಾನದ ಸಂಕಲ್ಪವನ್ನು ಮಾಡೋಣ. ಎವ್ರಿ ಬ್ಲಡ್ ಡೋನರ್ ಈಸ್ ಎ ಹೀರೋ ಅನ್ನುವಂಥದ್ದು ವಿಶ್ವ ರಕ್ತದಾನಿಗಳೆಲ್ಲರಲ್ಲೂ ಇರಬೇಕು. ಸೊ ವಿಶ್ವ ರಕ್ತದಾನಿಗಳ ದಿನದ ಆಚರಣೆ ಅರ್ಥಪೂರ್ಣ ಆಗಬೇಕು ಅಂತಂದರೆ ಹೆಚ್ಚು ಹೆಚ್ಚು ಜನರು ರಕ್ತದಾನದ ಸಂಕಲ್ಪವನ್ನು ಮಾಡಬೇಕು. ಕನಿಷ್ಠ ವರ್ಷಕ್ಕೊಮ್ಮೆ ಆದರೂ, ಈಗಾಗಲೇ ಗೀತಾ ಜೋಶಿಯವರು ಕಲಬುರಗಿಯಿಂದ ಹೇಳಿದ ಹಾಗೆ, ನಮ್ಮ ಜನ್ಮದಿನ ಏನು ಬರ್ತಡೇ ಅಂತ ಆಚರಿಸ್ಕೋತೀವಲ್ಲ, ಹುಟ್ಟುಹಬ್ಬದ ದಿನವಾದರೂ ನಾವು ರಕ್ತದಾನವನ್ನು ಮಾಡೋ ಮೂಲಕ ನಮ್ಮ ಈ ಜನ್ಮವನ್ನು ಸಾರ್ಥಕ ಪಡಿಸ್ಕೋಬೇಕು ಅಂತ ಹೇಳ್ತಾ ಬನ್ನಿ, ಹಿಂದೆ ರಕ್ತದಾನದ ಸಂಕಲ್ಪವನ್ನು ಮಾಡೋಣ ಎಲ್ಲರೂ ಅಂತ ಹೇಳ್ತಾ ಕೊನೆಯ ಒಂದು ಗೀತೆ ಮೂಡಿ ಬರ್ತಾ ಇದೆ. ಅದು ರಕ್ತವನ್ನೇ ಉಡುಗೊರೆಯಾಗಿ ನೀಡುವಂತಹ ಒಲವಿನ ಉಡುಗೊರೆಯ ಗೀತೆ.

ಇದಾಗಿತ್ತು ಇಂದಿನ ವಿಶೇಷ ರಕ್ತದಾನಿಗಳ ದಿನದ ವಿಶೇಷ ಕಾರ್ಯಕ್ರಮ. ಜೊತೆಯಾಗಿದ್ದು ಮಾನಸ. ಸಮಯ 10 ಗಂಟೆ ಆಗಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಂದ ಹೊಸದಾಗಿ ಅರ್ಜಿ ಆಹ್ವಾನಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳು ತಲುಪಬೇಕೆಂಬ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ. ಅಲ್ಲದೆ ಯೋಜನೆಯ ಫಲಾನುಭವಿಗಳಿಗೆ ಗುರುತಿನ ಚೀಟಿ ನೀಡಲು ಸಹ ಉದ್ದೇಶಿಸಲಾಗಿದೆ. ಕೆಲವೇ ದಿನಗಳಲ್ಲಿ ಅರ್ಜಿ ಆಹ್ವಾನಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜಕೊಯ್ಲು ಹಬ್ಬದ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ದೇಶದ ಜನತೆಗೆ ವಿಶೇಷವಾಗಿ ಒಡಿಶಾ ರಾಜ್ಯದ ಜನರಿಗೆ ಶುಭಾಶಯ ಕೋರಿದ್ದಾರೆ. ರಾಜಹಬ್ಬವನ್ನು ಮಳೆಗಾಲದ ಆಗಮನವನ್ನು ಸ್ವಾಗತಿಸುವ ಹಬ್ಬವೆಂದು ಬಣ್ಣಿಸಿರುವ ರಾಷ್ಟಪತಿಗಳು ಭೂಮಿ ಮಾತೃತ್ವ ಮತ್ತು ಮೋಡಗಳಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಾವಧಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿಯಾಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸರ್ಬಿಯಾ ಅಧ್ಯಕ್ಷ ಅಲೆಕ್ಸಾಂಡರ್ ಉವಿಚ್ ಅವರು ಶುಭಾಶಯ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸೇವಾ ಆಡಳಿತ ದಿನಾಚರಣೆ ಜರುಗಿತು. ಸಂಸದ ರಮೇಶ್ ಜಿಗಜಿಣಗಿ ಸೇರಿದಂತೆ ಬಿಜೆಪಿ ಮುಖಂಡರು ಪಾಲ್ಗೊಂಡು ಕೇಂದ್ರದ ಜಲಕಲ್ಯಾಣ ಯೋಜನೆಗಳ ಬಗ್ಗೆ ಜನಜಾಗೃತಿ ಮೂಡಿಸಿದರು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಈ ಧ್ಯೇಯದೊಂದಿಗೆ ಇದೇ ಇಪ್ಪತ್ತೊಂದರಂದು ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕೇಂದ್ರ ಆಯುಷ್ ಸಚಿವಾಲಯ ಇಂದು ಬೆಳಗ್ಗೆ ಯೂಟ್ಯೂಬ್ ಯೋಗಥಾನ್ಗೆ ಚಾಲನೆ ನೀಡಿದೆ. ಗಿನ್ನಿಸ್ ದಾಖಲೆಗಾಗಿ ಸಾಪ್ತಾಹಿಕ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಮುಂದಿನ 7 ದಿನಗಳ ಕಾಲ ರಾಜ್ಯದ ವಿವಿಧೆಡೆ ಗುಡುಗು ಮಿಂಚು ಮತ್ತು ಬಿರುಗಾಳಿ ಸೇರಿದಂತೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಂನ ಎಡ್ಜ್ ಬಾಸ್ಟನ್ನಲ್ಲಿ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ದ ತನ್ನ ಅಭಿಯಾನವನ್ನು ಆರಂಭ ಮಾಡಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಟ್ಯೂನ್ ಮಾಡಿದ್ದೀರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 10:03:47. ಈ ಸಮಯ ತಕ್ಷಣ ನಮ್ಮ ಕೇಳುಗರಲ್ಲಿ ಅತ್ಯಂತ ಉತ್ಸಾಹ ಮನೆ ಮಾಡುತ್ತೆ. ಯಾಕಂದ್ರೆ ಇದು ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಸಮಯ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಜೊತೆಯಾಗಿದ್ದೇನೆ ಮಾನಸ. ಈಗಾಗಲೇ ಹಳೆಯ ಸುಮಧುರ ಗೀತೆಗಳ ಪಟ್ಟಿ ತಯಾರಾಗ್ಬಿಟ್ಟಿದೆ. 1978, 1988 ಹಾಗೆ 98, ಅಯ್ಯೋ 70, 80, 90 ದಶಕಕ್ಕೆ ಹೋಗ್ಬಿಟ್ರಾ ಅಂತ ಕೇಳಿದ್ರೆ ನಿಮಗೆ ಡಿಸಪಾಯಿಂಟ್ ಮಾಡೋದಿಲ್ಲ ಖಂಡಿತ. 1968 ಗೀತೆಗಳು ಕೂಡ ಇವತ್ತಿನ ಪ್ಲೇಲಿಸ್ಟ್ನಲ್ಲಿ ಅಚ್ಚುಕಟ್ಟಾಗಿ ರೆಡಿಯಾಗಿ ಕೂತಿವೆ. ಮೊದಲ ಗೀತೆ ಮೂಡಿ ಬರ್ತಾ ಇದೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿ. ಯಾವ ಗೀತೆ ಅಂತ ಹೇಳಿದ್ರೆ ರೌಡಿ ರಂಗಣ್ಣ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ರಚನೆ, ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ.

1968ರಲ್ಲಿ ತೆರೆ ಕಂಡಂತಹ ಚಿತ್ರಗೀತೆಗಳನ್ನು ಇದೀಗ ಆಲಿಸ್ತಾ ಇದ್ದೀರಿ. 1968ರಲ್ಲಿ ತೆರೆ ಕಂಡಂತಹ ಮತ್ತೊಂದು ಚಿತ್ರ ಸರ್ವಮಂಗಳ. ಈ ಚಿತ್ರದ ಒಂದು ಗೀತೆ ಮೂಡಿ ಬರ್ತಾ ಇದೆ. ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಸಾಹಿತ್ಯಕ್ಕೆ ಸಂಗೀತವನ್ನು ನೀಡಿದ್ದಾರೆ ಸತ್ಯಂ ಅವರು. ದನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

ಪಿ ಸುಶೀಲಾ ಅವರ ಧ್ವನಿಯನ್ನು ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳೋಣ ಅನ್ಸುತ್ತೆ ಅಲ್ವಾ? ಮತ್ತೊಂದು ಗೀತೆ ಪಿ ಸುಶೀಲಾ ಅವರದೇ ಧ್ವನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್. ಹಣ್ಣಲೆ ಚಿಗುರಿದ್ದಾಗ ಚಿತ್ರದ ಗೀತೆ ಇದು.

1968 ದಶಕದ ಮೂರು ಗೀತೆಗಳನ್ನು ಆಲಿಸಿದ್ರಿ. ಒಂದು ಕೇಳ್ತಾ ಇದ್ರೆ ಮತ್ತೊಂದು ಕೇಳಬೇಕು, ಮಗದೊಂದು ಕೇಳಬೇಕು. 1968 ದಶಕಗಳಲ್ಲೇ ಮುಗಿಸ್ಬಿಡ್ಬೇಕು, ಅದೇ ಗೀತೆಗಳನ್ನೇ ಕೇಳಬೇಕು ಅನ್ನೋ ಅಷ್ಟು ಮಧುರವಾಗಿ ಇಂಪಾಗಿ ಜಾಸ್ತಿ ಅಬ್ಬರ ಇಲ್ಲದೆ, ಯಾವುದೇ ವಾದ್ಯಗಳ ಅಬ್ಬರ ಇಲ್ಲದೆ ಇದ್ದಂತಹ ಗೀತೆಗಳು ಅವಾಗಿತ್ತು. ಇನ್ನು 1988 ಗೀತೆಗಳು, 1998 ಗೀತೆಗಳು ಕೂಡ ಪ್ಲೇಲಿಸ್ಟ್ನಲ್ಲಿದೆ ಅಂತ ಈಗಾಗಲೇ ಹೇಳಿದ್ದೀನಿ. ಅದಕ್ಕೆ ಮುಂಚೆ 1978 ತೆರೆ ಕಂಡಂತಹ ಚಿತ್ರದ ಗೀತೆಗಳನ್ನು ಕೇಳೋಣ. ಅದರಲ್ಲಿ ಮೊದಲಿಗೆ ಮೂಡಿ ಬರ್ತಾ ಇದೆ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದ ಗೀತೆ. ಈ ಆಪರೇಷನ್ ಡೈಮಂಡ್ ರಾಕೆಟ್ ಅವತ್ತಿನ ಕಾಲದಲ್ಲೇ 3.5 ಕೋಟಿ ಕಲೆಕ್ಷನನ್ನು ಮಾಡಿದಂತಹ ಸೂಪರ್ ಹಿಟ್ ಚಿತ್ರ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಎಸ್ ಜಾನಕಿ ಅವರು ಜೊತೆಯಾಗಿ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ. ಈ ಒಂದು ಗೀತೆಯನ್ನು ಕೇಳಿ ವಾಪಸ್ಸಾಗಿ, ಯಾಕಂದರೆ ಇದು ನಿಮ್ಮೆಲ್ಲರ ಮೆಚ್ಚಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಎಲ್ಲೂ ಹೋಗದೆ ಕೇಳ್ತಾನೆ ಇರಿ ವಿವಿಧ

ನಮ್ಮ ಕೇಳುಗರು ಸಂದೇಶವನ್ನ ಕಳಿಸ್ತಾ ಅಲ್ಲಿ ಇಲ್ಲಿ ಎಲ್ಲೂ ಹೋಗಲ್ಲ, ನಿಮ್ಮ ಪ್ರೋಗ್ರಾಮ್ ಆದ್ಮೇಲೆ ಶಾಪಿಂಗ್ ಹೋಗ್ತೀನಿ ಅಂತ ಒಬ್ರು ಹೇಳ್ತಿದ್ದಾರೆ. ಶಾಪಿಂಗ್ ಹೋದ್ರೂ ಕೂಡ ನಮ್ಮ ಪ್ರೋಗ್ರಾಮ್ನ ಕೇಳ್ತಾನೆ ಇರಬಹುದು. ಇನ್ನು ಚಂದ್ರಕಲಾ ಮಲ್ಲೇಶ್ವರದಿಂದ ಹಾಡುಗಳನ್ನು ಕೇಳ್ತಾ ಹಾಗೇ ಕಣ್ಣು ಮುಚ್ಚಿ ಕುಳಿತರೆ ಆಹಾ ಅನ್ಸುತ್ತೆ ಅಂತ ಹೇಳ್ತಾ ಇದ್ರೆ, ಅನಂತ್ ಕುಮಾರ್ ಅರಸು ಅವರು ಧರಣಿಗೆ ಗಿರಿ ಬಾರವೇ ಈ ಹಾಡು ನನ್ನ ಆಲ್ ಟೈಮ್ ಫೇವ್ರೆಟ್ ಗೀತೆ ಅಂತ ಹೇಳಿದ್ದಾರೆ. ಇನ್ನು ಕನಸುಮ ಪಟ್ಟಸೋಮನಹಳ್ಳಿ ಸುಶೀಲ ಎಂಬ ಸುಶ್ರಾವ್ಯ ಧ್ವನಿ ದಕ್ಷಿಣ ಭಾರತದ ಅದ್ವಿತೀಯ ಧ್ವನಿ ಅಂತ ಇವರು ಹೇಳಿದ್ದಾರೆ. ಹಾಗೆ ಸುಶೀಲ ಅವರ ಗೀತೆ ತುಂಬ ಚೆನ್ನಾಗಿತ್ತು.

0: ಬಜಾರ್ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹರೀಶ್ ಅವರು ಮಲ್ಲೇಶ್ವರಂನಿಂದ ಹೇಳಿದರೆ, ಅಂಜನಾ ಅವರು ಗಾಂಧಿ ಬಜಾರ್ನಿಂದ ತುಂಬ ಇಷ್ಟ ಆಗ್ತಾ ಇದೆ ಪ್ಲೇಲಿಸ್ಟ್, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಲ್ಲ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಗಗನ್ ಅವರು ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದರೆ, ರಾಜಶೇಖರ್ ಅರಕೆರೆ ಬನೇರ್ಘಟ್ಟ ರಸ್ತೆಯಿಂದ ನನ್ನ ಬಾಲ್ಯ ದಿನದಲ್ಲಿ ನೋಡಿದಂತಹ ಚಿತ್ರಗೀತೆಗಳು ತುಂಬ ಖುಷಿ ಕೊಡ್ತಾ ಇದೆ ಕೇಳ್ತಾ ಕೇಳ್ತಾ ಅಂತ ಹೇಳ್ತಾರೆ. ಹಾಗೆ ಸೋಮಶೇಖರ್ ತಟ್ಟಿ ಹಂಪ ಸಾಗರದಿಂದ ಇನ್ನೂ ಮೊಬೈಲನ್ನು ಇನ್ನೂ ಟೈಪಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಂದೇಶವನ್ನು ಕಳಿಸ್ತಾ ಜೊತೆಯಾಗಿ ಇರಿ ಅಂತ ಹೇಳ್ತಾ, 1978 ಚಿತ್ರಗೀತೆಗಳಲ್ಲಿ ಒಂದು ಚಿತ್ರಗೀತೆಯನ್ನು ಆಲಿಸಿದ್ರಿ. ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ, ಬಲು ಅಪರೂಪ ನಮ್ಮ ಜೋಡಿ ಚಿತ್ರದ ಶೀರ್ಷಿಕೆ ಗೀತೆ ಇದು. ಇದರಲ್ಲಿ ನಮ್ಮ ಒಂದು ಕನ್ನಡ ಚಿತ್ರರಂಗದ ಅತ್ಯಂತ ಶ್ರೇಷ್ಠ ಇಬ್ಬರು ಗಾಯಕರು ಧ್ವನಿಯಾಗಿದ್ದಾರೆ, ಅದೇ SPB PBS. ನೋಡಿ, ಅವರ ಇಬ್ಬರಲ್ಲೂ ಕೂಡ ಇರುವಂತಹ ಸಮಾನವಾದ ಅಕ್ಷರಗಳು ಏನೋ, SPB PBS. ಅವರಿಬ್ಬರು ಕೂಡ ಮಹಾನ್ ಗಾಯಕರು. ಇವರಿಬ್ಬರ ಒಂದು ಕಾಂಬಿನೇಷನಲ್ಲಿ ಇರುವಂಥ ಗೀತೆ. ಜಿ ಉದಯಶಂಕರ್ ಅವರ ರಚನೆಗೆ ರಾಮ್ಲಾಲ್ ಸಹರಾ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ. ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಮೂಡಿ ಬರ್ತಾ ಇದೆ ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡದಲ್ಲಿ.
1: Dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum d

0: ಅಲ್ಲುವ ಪರೂಪ ನಮ್ಮ ಜೋಡಿ ಜೋಡಿ ಜೋಡಿ ನಮ್ಮ ಕೈ ಚಳಕ ಎಲ್ಲ ನೋಡಿ ನೋಡಿ ನೋಡಿ
1: ತಗ ತಗ ದುಂ ದುಂ ತಗ ತಗ ದುಂ ದುಂ ತಗ ತಗ ದುಂ ದುಂ ತಗ ತಗ ದುಂ ದುಂ ತಗ ತಗ ದುಂ ದುಂ ತಗ ತಗ ದುಂ ದುಂ
0: ಅಲ್ಲುವ ಪರೂಪ.

0: ಇಲ್ಲ, ನನ್ನಂಥ ಮಾತುಗಾರ ಊರಲ್ಲೇ ಇಲ್ಲ.
1: ನನ್ನಂಥ ಕುಳ್ಳ ಮೇಲೆ ಇಲ್ಲ,
0: ನನ್ನಂಥ ಭಾರಿ ಕಳ್ಳ ಇನ್ನೂ ಹುಟ್ಟಿಲ್ಲ.

ಕಣ್ಣಿಲ್ಲಿ ಬಿತ್ತು ಆಪತ್ತು ಬಂತು, ನಾನಾದೆ ಸುಸ್ತು ಹೇಗೆ ಕೊಡೋದು ಕಸ್ತು.

0: ಜಯಕ್ಕೆ ನುಗ್ಗುಕ್ಕೆ ಇನ್ನು ಧೈರ್ಯ ಬೇಕೆ. ಭಾಸೋಣವೇನು ಹೇಳು ಪುಳ್ಳಪ್ಪ, ಭಾಸು ಭಾಸು ಚೆಚ್ಚೋಣವೇನು ಹೇಳು ಪುಳ್ಳಪ್ಪ, ಭಾಸೋಣವೇನು ಹೇಳು ಪುಳ್ಳಪ್ಪ, ಚೆಚ್ಚೋಣವೇನು ಹೇಳು.
1: ಬಲು ಅಪರೂಪದ ಈ ಒಂದು SPB PBS ಜೋಡಿ ಗೀತೆ ನಿಮಗಾಗಿ ಮೂಡಿ ಬಂತು. ಮುಂದಿನ ಗೀತೆ 1978 ತೆರೆ ಕಂಡಂತಹ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್, ಕಸ್ತೂರಿ ಶಂಕರ್ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರು ಬರೆದಿರುವ

0: ಅಫ್ ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
6: ಹೌದು, ಟ್ಯೂನ್ ಮಾಡಿ ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಈಗಾಗಲೇ 1968-78 3 ಗೀತೆಗಳನ್ನ ಆಲಿಸಿದ್ರಿ. ಇನ್ನು ಮುಂದೆ 1988 ತೆರೆ ಕಂಡಂತಹ

ಹಳೆಯ ಚಿತ್ರಗೀತೆಗಳು ಮೂಡಿ ಬರುತ್ತೆ. ಮೊದಲ ಗೀತೆ ಮೂಡಿ ಬರ್ತಾ ಇದೆ, ಸಂಯುಕ್ತ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ರಚನೆಗೆ ಸಿಂಗೀತಂ ಶ್ರೀನಿವಾಸರಾವ್ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ.

0: ಹೇಳಮ್ಮ
1: ಸಂಗೀತಂ ಶ್ರೀನಿವಾಸರಾವ್ ಅವರ ಒಂದು ಚಂದದ ಸಂಗೀತ ಸಂಯೋಜನೆಯ ಗೀತೆಯನ್ನ, ಒಂದು ಹಾರರ್ ಚಿತ್ರದಲ್ಲಿ ಎಂಥ ಮೆಲೋಡಿಯಸ್ ಗೀತೆಯನ್ನ ಇಟ್ಟಿದ್ದಾರೆ, ಈ ಒಂದು ಗೀತೆಯನ್ನ ನೀವು ಕೇಳಿದ್ರಿ. ಇದೇ ಸಂಗೀತಂ ಶ್ರೀನಿವಾಸರಾವ್ ಅವರು ನಿರ್ದೇಶನ ಮಾಡಿರುವಂತಹ ಚಿತ್ರದ ಗೀತೆ ಮುಂದೆ ಪ್ರಸಾರ ಆಗುತ್ತೆ. ಯಾವುದಂದ್ರೆ ದೇವತಾ ಮನುಷ್ಯ. ಈ ದೇವತಾ ಮನುಷ್ಯ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ 200ನೇ ಚಿತ್ರ. ಈ ಒಂದು ಚಿತ್ರದ ಒಂದು ಆಧಾರ, ಈ ಚಿತ್ರದ ಕಥೆಯ ಆಧಾರ ಯಾವುದು ಅಂತಂದರೆ ಒಂದು ಇಂಗ್ಲೀಷ್ ಕಾದಂಬರಿ. ಇಂಗ್ಲೀಷ್ ಕಾದಂಬರಿಯಿಂದ ಪ್ರೇರೇಪಣೆಯನ್ನು ಪಡೆದಂತಹ ದೇವತಾ ಮನುಷ್ಯ ಚಿತ್ರವನ್ನು ನಿರ್ದೇಶಿಸಿದವರು ಸಂಗೀತಂ ಶ್ರೀನಿವಾಸರಾವ್ ಅವರು. ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಈ ಗೀತೆಗೆ ದನಿಯಾಗಿದ್ದಾರೆ. ಚಿ ಉದಯ್ ಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಮುಂದಿನ ಗೀತೆ 1988 ತೆರೆ ಕಂಡಂತಹ ರಣರಂಗ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್ ಅವರು ಗೀತೆಗೆ ದನಿಯಾಗಿದ್ದಾರೆ. ಹಂಸಲೇಖಾ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಮೂಡಿಬಂದಿದೆ. ಶಿವರಾಜ್ಕುಮಾರ್ ಅವರ ಅಭಿನಯದ ಒಂದು ಚಿತ್ರಗೀತೆ ಇದು. ಈಗಷ್ಟೇ ಅವರ ತಂದೆಯ ಒಂದು ಅಭಿನಯದ ಗೀತೆಯನ್ನು ಕೇಳಿದ್ರಿ, ಈಗ ಮಗನ ಗೀತೆ. ಅದರಲ್ಲಿ ಅಪ್ಪನ ಹೊಗಳಿಕೆಯೇ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ.

1988 ಚಂದದ ಮೂರು ಗೀತೆಗಳನ್ನ ಆಲಿಸಿದ್ರಿ. ಅದರಲ್ಲೂ ಈ ಒಂದು ಗೀತೆಯಲ್ಲಿ ವಾಣಿ ಜಯರಾಮ್ ಅವರ ದನಿ ಏನಿದೆ ಅದಂತೂ ನನಗಂತೂ ತುಂಬಾನೇ ಇಷ್ಟ. ಮುಂದಿನ 1998 ಗೀತೆಗಳು ಮೋಸ್ಟ್ಲಿ ಒಂದೆರಡು ಗೀತೆಗಳು ಪ್ರಸಾರ ಆಗುತ್ತೆ ಅನ್ಸುತ್ತೆ ಅಷ್ಟೇ. 1998 ಮೊದಲ ಗೀತೆ ಮೂಡಿ ಬರ್ತಾ ಇದೆ, ಯಾರೇ ನೀನು.

1998ರಲ್ಲಿ ತೆರೆ ಕಂಡಂತಹ ಚಿತ್ರಗೀತೆಗಳು ಮೂಡಿ ಬರ್ತಾ ಇದೆ ಒಳ್ಳೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಇನ್ನೀಗ ಮತ್ತೊಂದು ಗೀತೆ, ಇದೊಂದು ಅಪರೂಪದ ಕಾಂಬಿನೇಷನ್ ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆ, ಇಳಯರಾಜ ಅವರ ಸಂಗೀತ ಸಂಯೋಜನೆ. ಯಾವ ಗೀತೆ ಅಂತಂದರೆ ಹೂವಿನ ಮಳೆಯಂತಹ ಗೀತೆ, ಹೂಮಳೆ ಚಿತ್ರದ್ದು.

ಚಂದದ ಹೂವಿನಂತಹ ಗೀತೆಯೊಂದಿಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಗೀತೆಗಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಬಂದೇ ಬಿಟ್ಟಿದೆ. ರಾಜೇಶ್ವರಿ ಕೊಟ್ರೇಶ್ ಗಗನ್ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆ ರಾಜಶೇಖರ್ ಅರ್ಕೆರೆ ಬನ್ನೇರ್ಘಟ್ಟ ರಸ್ತೆಯಿಂದ, ಗೀತಾ ತಟ್ಟಿ ಹಂಪಸಾಗರದಿಂದ, ಹಾಗೆ ಜೀವ ಲಿಖಿತ್ ಶಿವಕುಮಾರ್ ಮಂಡ್ಯದಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು, ಹಾಗೆ ರೇಣುಕಾ ಅವರು, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಭವ್ಯ ಹೆಸರುಘಟ್ಟದಿಂದ, ಅಮರಾವತಿ ಹರಿಕುಮಾರ್ ಅವರು, ಹಾಗೆ ಹರೀಶ್ ಮಲ್ಲೇಶ್ವರಂನಿಂದ, ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ, ಎಲ್ಲರೂ ಕೂಡ ಸೂಪರ್ ಆಗಿದ್ವು ಗೀತೆಗಳು, ತುಂಬ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಚಿದಾನಂದ ಟಿ ಪಿ ಸರ್ಕಲ್ ಹೊಸದುರ್ಗದಿಂದ, ಹಾಗೆ ಗುಂಜರಿಂದ ಅರ್ಜುನ್ ಮತ್ತು ರಾಜಿಯಾ ಅವರು, ಹಾಗೆ ಕೊಪ್ಪಳದಿಂದ ಮುತ್ತು ಚಲವಾದಿ ಅವರು, ಅರುಣಾ ಮೈತ್ರಿ ಅವರು, ಎಲ್ರಿಗೂ ಕೂಡ ಧನ್ಯವಾದಗಳು. ಹೀಗೆ ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಸಮಯ ಇನ್ನೇನು 11 ಗಂಟೆ ಆಗ್ತಾ ಇದೆ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು ಇನ್ನೀಗ ಕೇಳ್ತಾನೆ ಇರಿ. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದು ರಕ್ತದಾನಿಗಳ ದಿನ. ಜನರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಜೀವಗಳನ್ನು ಉಳಿಸಲು ರಕ್ತದಾನ ಮಾಡಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಜನತೆಗೆ ಕರೆ ನೀಡಿದ್ದಾರೆ. ಅಮೆರಿಕದೊಂದಿಗೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ. ಮುಂಬರುವ ದಿನಗಳಲ್ಲಿ ಒಪ್ಪಂದ ಏರ್ಪಡಬಹುದು ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಭಗೈ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 10 ವರ್ಷಗಳಲ್ಲಿ ಭಾರತದ ಆರೋಗ್ಯ ಕ್ಷೇತ್ರವು ಮಹತ್ವದ ಪರಿವರ್ತನೆಯನ್ನು ಕಂಡಿತು. ಎಲ್ಲಾ ನಾಗರಿಕರಿಗೆ ಸುಲಭವಾಗಿ ಮತ್ತು ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆಗಳನ್ನು ಒದಗಿಸುವತ್ತ ಸರ್ಕಾರ ವಿಶೇಷ ಗಮನ ಹರಿಸಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ವ್ಯವಹಾರಗಳನ್ನು ವಿರೋಧಿಸಿ, ಅಂದರೆ ಅವ್ಯವಹಾರಗಳನ್ನು ವಿರೋಧಿಸಿ, ಇದೇ 17ರಿಂದ ಕಾಂಗ್ರೆಸ್ ರಾಷ್ಟ್ರವ್ಯಾಪಿ ಅಭಿಯಾನ ನಡೆಸಲಿದೆ. ವಿದ್ಯಾರ್ಥಿಗಳ ಸಮಾವೇಶಗಳನ್ನು ಉದ್ದೇಶಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಾತನಾಡಲಿದ್ದಾರೆ ಎಂದು IANS ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಂಚಾರ ನಿಯಮ ಉಲ್ಲಂಘನೆಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 50% ರಿಯಾಯಿತಿ ಅಡಿ ದಂಡ ಪಾವತಿಸಲು ರಾಜ್ಯ ಸರ್ಕಾರ ಮತ್ತೊಮ್ಮೆ ಅವಕಾಶವನ್ನು ಕಲ್ಪಿಸಿದ್ದು, ಬೆಂಗಳೂರು ನಗರದಲ್ಲಿ ವಿಶೇಷ ಕೌಂಟರ್ ತೆರೆಯಲು ಸಂಚಾರ ಪೊಲೀಸರು ಮುಂದಾಗಿದ್ದಾರೆ. ಇದೇ 21ರಿಂದ July 10ರವರೆಗೆ ವಾಹನ ಮಾಲೀಕರು ದಂಡವನ್ನು ಪಾವತಿಸಬಹುದಾಗಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಅಮೆರಿಕದ ಮ್ಯಾಸಚೂಸೆಟ್ಸ್ನ ಜಿಲ್ಲೆಟ್ ಕ್ರೀಡಾಂಗಣದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಸಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ತಂಡ ಹೈಟಿ ತಂಡವನ್ನು 1-0 ಗೋಲುಗಳಿಂದ ಪರಾಭವಗೊಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

11:22 ಭಾನುವಾರದ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ ಹೊಸ ಹಾಡುಗಳನ್ನು ಕೇಳುವ ಸಮಯ, ಹೊಸ ಹಾಡುಗಳ ಬುತ್ತಿ ರೆಡಿಯಾಗಿದೆ. ಗೀತೆಗಳನ್ನು ಕೇಳ್ತಾ ಸಾಗುವ ಹಳೆಯ ಹಾಡುಗಳನ್ನು ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೇಳಿದ್ರಿ. ಹೊಸ ಹಾಡುಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಮೊದಲಿಗೆ ಮೂಡಿ ಬರುತ್ತೆ

ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಅರುಣ್ ಕುಮಾರ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತವಿತ್ತು. ಹೊಸ ಹಾಡುಗಳನ್ನು ಕೇಳ್ತಾ ಸಾಗುವ ಈ ಭಾನುವಾರದ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮದಲ್ಲಿ ಈಗ ಪ್ರಸಾರವಾಗುತ್ತೆ ವಾಸು ನಾನ್ ಪಕ್ಕಾ ಕಮರ್ಷಿಯಲ್ ಚಿತ್ರದ ಗೀತೆ. ಅಜನೀಶ್ ಲೋಕನಾಥ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಹರಿಸಂತೋಷ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

ಟಗರುಚಿತದ ಗೀತೆ ಕೇಳಿದ್ರೆ ಅನನ್ಯ ಭಟ್ ಮತ್ತು ಸಂಘಟಕರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತವಿತ್ತು. ಹೊಸ ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಾಗುವ ದಾರಿಯಲ್ಲಿ ಒಂದು ಗೀತೆ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಶಿವಕುಮಾರ್ ಸಿ ಎಸ್ ಅವರ ಸಾಹಿತ್ಯಕ್ಕೆ ನಾಗು ಎಸ್ ಅವರ ಸಂಗೀತವಿದೆ.

ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಹೊಸ ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ರಾಜು ಕನ್ನಡ ಮೀಡಿಯಂ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಕಿರಣ್ ರವೀಂದ್ರನಾಥ್ ಅವರ ಸಂಗೀತವಿತ್ತು. ಪ್ರೇಮ ಬರಹ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. MM ಕೀರವಾಣಿ ಮತ್ತು ಹರಿಣಿಯವರ ಧ್ವನಿಯಲ್ಲಿ, ಅರ್ಜುನ್ ಸರ್ಜಾ ಮತ್ತು ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

0: ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM ಹೊಸ ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಗಿದದ್ದಾಯಿತು. ಇನ್ನು ಕಲಾಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಹಾಗೆ ನಿಮ್ಮ ಸಲಹೆ, ಸೂಚನೆ, ಮೆಚ್ಚುಗೆ, ಅಭಿಪ್ರಾಯಗಳನ್ನು ನೀವು ಮಿಂಚಂಚೆ ಇಮೇಲ್ ಮೂಲಕ ಕಳಿಸೋದಾದರೆ ಕನ್ನಡ ವಿವಿಧ ಭಾರತಿ @gmail.com ಕಳುಹಿಸಬಹುದು. ಮತ್ತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9483091019 ಸಂಖ್ಯೆ ಮತ್ತೊಮ್ಮೆ 9483091029. ಹಾಗೆ ಪ್ಲೇಸ್ಟೋರ್ನಿಂದ ನ್ಯೂಸ್ ಆನ್ AIR ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯೊಂದಿಗೆ ಸದಾ ಇರಿ. ನಿಮ್ಮೊಂದಿಗೆ ನಾವಿರ್ತೇವೆ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಬ್ಯಾಕ್ ಟು ಬ್ಯಾಕ್ 2 ಗೀತೆಗಳ ಪ್ರಸಾರವಾಗುತ್ತೆ. ಇವತ್ತಿನ ಕಲಾಭಾರತಿ ಯಾರಿರಬಹುದು, ಆ ಕಲಾ ಸರಸ್ವತಿ ಯಾರಿರ್ಬೋದು ಅಂಥೇಳಿ ಯೋಚನೆ ಮಾಡಿ ಹೇಳ್ತೀರಾ? ಹೇಳಿದರೂ ಪರವಾಗಿಲ್ಲ, ಹೇಳ್ದಲೇ ಇದ್ರೂ ಪರವಾಗಿಲ್ಲ. ಬ್ಯಾಕ್ ಟು ಬ್ಯಾಕ್ 2 ಗೀತೆಗಳು ನಿಮಗೆ ಇವತ್ತಿನ ಕಲಾಭಾರತಿಯ ವಿಶೇಷವಾಗಿ.

ಭಾನುವಾರ ಮಧ್ಯಾಹ್ನ ಆಯಿತು, ತಿಂಡಿ ಕಾಫಿ ಎಲ್ಲ ಮುಗಿಸಿ ಏನೋ ಒಂದು ಒಳ್ಳೆ ಒಂಚೂರು ಹಾಡು ಕೇಳೋಣ ಅಂತ ಕೂತ್ಕೊಂಡ್ರೆ ಇದು ಏನಪ್ಪ ತಲೆನಲ್ಲಿ ಏನೇನೋ ಕೆಲಸ ಕೊಟ್ಬಿಟ್ರು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಿ. ಊಹೆ ಮಾಡಿ ಅಂತ ಅಷ್ಟೇ ಹೇಳಿದ್ದು, ತಲೆ ಕೆಡಿಸ್ಕೊಳ್ಳಿ ಅಂತೇಳಿ ಹೇಳಲಿಲ್ಲ. ನಿರ್ಮಲಾ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಸರಿಯಾಗೇ ಇದೆ ಅವರ ಉತ್ತರ ಕೂಡ. ಹಾಗೆ ಮತ್ತೆ ಇನ್ಯಾರು ಸಂದೇಶವನ್ನು ಕಳಿಸಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾರಪ್ಪ ಇದು, ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಪದ್ಮಾ ವಸಂತಿ ಸಂದೇಶವನ್ನು, ಓ ಕ್ಷಮಿಸಿ ಕ್ಷಮಿಸಿ, ಶ್ವೇತಾ ಎಸ್ರಾವ್ ಸುಳ್ಯದಿಂದ ಸಂದೇಶವನ್ನು ಕಳಿಸಿ ಪದ್ಮಾ ವಸಂತಿ ಅಂತೇಳಿ ಹೇಳ್ತಾ ಇದ್ದಾರೆ. ಅರುಣ ಮೈತ್ರಿ ಮತ್ತು ತಿಪ್ಟೂರಿನಿಂದ ತೇಜಸ್, ರಾಣಿ ಚನ್ನಪಟ್ಟಣದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ವಿಜಯಲಕ್ಷ್ಮಿ ರವಿ ಪಟ್ಟಲೇರಿಯಿಂದ, ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿ ಊಹೆಯನ್ನು ಸರಿಯಾಗಿ ಮಾಡಿದರೆ ಇವತ್ತಿನ ಕಲಾಭಾರತೀಯ ಗೆಳತಿ ನಾಟ್ಯ ಮಯೂರಿ ಪದ್ಮಾ ವಸಂತಿಯವರು. ಸ್ಯಾಂಡಲ್ವುಡ್ನ ಮಾನಸ ಸರೋವರ ಚಿತ್ರ ಯಾರಿಗೆ ನೆನಪಿಲ್ಲ ಹೇಳಿ. ಸಿನಿಮಾದ ಪ್ರತಿ ದೃಶ್ಯ ಕೂಡ ಅನೇಕರ ಮನದಲ್ಲಿ

ಹಾಗೇ ಇರುತ್ತೆ. ಹಾಗೇನೆ ಪ್ರಣಯರಾಜ ಶ್ರೀನಾಥ್ ನಿರ್ವಹಿಸಿದ ಡಾಕ್ಟರ್ ಪಾತ್ರ ಅಂತೂ ಕಣ್ಮುಂದೆ ಬಂದು ಹೋಗುತ್ತೆ. ಪದ್ಮಾ ವಾಸಂತಿ ಪಾತ್ರ ಕೂಡ ಮನದಲ್ಲಿ ಮರೆಯದೆ ಮನದ ಮರೆಯಲ್ಲಿ ಹಾಗೇ ಉಳಿದಿರುತ್ತೆ. ಕೃಷ್ಣಸುಂದರಿ ಅಂತ ಹೇಳಿ ಖ್ಯಾತಿ ಪಡೆದಂತಹ ಹಿರಿಯ ನಟಿ ಪದ್ಮಾ ವಾಸಂತಿಯವರು, ಅವರ ಬಣ್ಣದ ಲೋಕದ ಜರ್ನಿನೇ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಬಣ್ಣದ ಲೋಕದೊಂದಿಗೆ ಅವರನ್ನ ನೆಂಟು ಇನ್ನೂ ಕೂಡ ಬಿಟ್ಟಿಲ್ಲ. ಕಿರುತೆರೆಯಲ್ಲೂ ಕೂಡ ಅವರು ಅಭಿನಯ ಹಾಗೆ ಉಳಿದಿದೆ, ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ. ಹಾಗೆ ಮಾನಸ ಸರೋವರದ ಚಿತ್ರದ ಮೂಲಕ ಅಭಿಮಾನಿಗಳಿಗೆ ಹತ್ತಿರ ಆದಂಥವರು ಪದ್ಮಾ ವಾಸಂತಿಯವರು. ಬೆಟ್ಟದ ಹೂ ಸಿನಿಮಾದಲ್ಲಿ ನಟಿಯಾಗಿಯೂ ಸೈ ಅನಿಸ್ಕೊಂಡವರು, ಸಿನಿಮಾಗಳೇ ಅಷ್ಟೇ ಮೀಸಲಿರದೆ ಕಿರುತೆರೆಯಲ್ಲೂ ಕೂಡ ಮಿಂಚ್ತಾ ಇದ್ದಾರೆ ಪದ್ಮಾ ವಾಸಂತಿಯವರು. ಅವರು ಇವತ್ತಿನ ಕಲಾಭಾರತೀಯ ಕಲಾಭಾರತಿ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಇವತ್ತಿನ ಕಲಾಭಾರತಿಯಲ್ಲಿ ಪದ್ಮಾವಾಸಂತಿಯವರ ಕುರಿತಾಗಿ ಮಾತನಾಡ್ತಾ ಒಂದಿಷ್ಟು ಅವರ ಅಭಿನಯದ ಚಿತ್ರಗಳ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. 1982 ಪದ್ಮಾವಾಸಂತಿ ಮಾನಸ ಸರೋವರ ಚಿತ್ರದ ಮೂಲಕ ಸಿನಿರಂಗಕ್ಕೆ ಪ್ರವೇಶ ಮಾಡ್ತಾರೆ. ಪದ್ಮಾವಾಸಂತಿಯವರು ತಮ್ಮ ಮೊದಲ ಚಿತ್ರದಲ್ಲಿಯೇ ಪುಟ್ಟಣ ಕಣಗಾಲಂತಹ ಮೇರು ನಿರ್ದೇಶಕರೊಂದಿಗೆ ಕೆಲಸ ಮಾಡಿ ಜಯಿಸಿದಂಥವರು. ಬಳಿಕ ಅಮೃತಗಳಿಗೆ, ಧರಣಿ ಮಂಡಲ ಮಧ್ಯದೊಳಗೆ, ತವರಿನ ತೊಟ್ಟಿಲು ಸೇರಿದ ಹಾಗೆ ಹತ್ತಾರು ಚಿತ್ರಗಳಲ್ಲಿ ನಟನೆ ಮಾಡ್ತಾರೆ, ನಾಯಕಿಯಾಗಿ ಮಿಂಚ್ತಾರೆ ಪದ್ಮಾವಾಸಂತಿಯವರು. 1984-96 ಬ್ರೇಕ್ ತೆಗೆದುಕೊಂಡಿದ್ದರು. ಬಳಿಕ ಮತ್ತೆ ಹಲವಾರು ಪೋಷಕ ಪಾತ್ರಗಳ ಮೂಲಕ ಮತ್ತೆ ಅವರು ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಮಾಡ್ತಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ದರ್ಶನ್ ಅವರಿಂದ ಹಿಡಿದು ಎಲ್ಲರಿಗೂ ತಾಯಿಯ ಪಾತ್ರದಲ್ಲಿ ನಟನೆ ಮಾಡಿದಂತಹ ಅಪೂರ್ವ ನಟಿ ಅಂತ ಹೇಳಿದ್ರೆ ಪದ್ಮಾವಾಸಂತಿಯವರು. ಹೆತ್ತವರ ಕನಸು, ಬಾಯ್ ಫ್ರೆಂಡ್ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡ್ತಾರೆ. 130+ ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿ ಸಿನಿ ರಸಿಕರನ್ನು ರಂಜಿಸಿದಂತಹ ಮೇರು ಕನ್ನಡದ ನಟಿ ಪದ್ಮಾವಾಸಂತಿಯವರು.

ಸ್ನೇಹಿತರೆ, ಇವತ್ತು 12 ಗಂಟೆಯಿಂದ 1 ಗಂಟೆಯವರೆಗೆ ಕರೆಗೊಂದು ಹಾಡುವ ಕಾರ್ಯಕ್ರಮ ಇರುತ್ತೆ. ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮ, ಮಕ್ಕಳು ಮಾತ್ರ ಕರೆ ಮಾಡಲಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಪದ್ಮಾ ವಾಸಂತಿಯವರ ಕುರಿತಾದ ಒಂದಿಷ್ಟು ಕಿರು ಮಾಹಿತಿಯೊಂದಿಗೆ ಸಾಗ್ತಾ ಇದ್ವಿ. 80ರ ದಶಕದಲ್ಲಿ ಪದ್ಮಾ ವಾಸಂತಿ ಮಿಂಚು, 80ರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಪ್ರತಿಭಾನ್ವಿತ ಕಲಾವಿದರು ಇದ್ದರೂ ಕೂಡ ಪ್ರತಿಯೊಬ್ಬರೂ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಮಿಂಚಿದ ನಟಿ ಅಂತ ಹೇಳಿದ್ರೆ ಪದ್ಮಾ ವಾಸಂತಿ. ಇತರರಿಗಿಂತಲೂ ಭಿನ್ನ ವ್ಯಕ್ತಿತ್ವದವರು, ಎಂದೂ ಮರೆಯಲಾಗದ ನಟಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಾನಸ ಸರೋವರದಂತಹ ಉತ್ತಮ ಚಿತ್ರಗಳಲ್ಲಿ ಅಭಿನಯ ಮಾಡಿದವರು. ಮಾನಸ ಸರೋವರದ ತಮ್ಮ ನಟನೆಗೆ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡೀತಾರೆ. ಸದಾ ನೆನಪಿನಲ್ಲಿ ಉಳಿತಕ್ಕಂಥ ಮೈಲಿಗಲ್ಲು ಈ ಸಿನಿಮಾ. 1982ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ಕನ್ನಡದ ಮೇರು ನಿರ್ದೇಶಕ ಪುಟ್ಟಣ್ಣ ಕನಕಾಲ್ ಅವರು ನಿರ್ದೇಶನ ಮಾಡ್ತಾರೆ. ಮಾನವೀಯ ಸಂಬಂಧ, ಮನೋವಿಜ್ಞಾನ, ಪ್ರೀತಿಯ ವಿಭಿನ್ನ ಆಯಾಮಗಳನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ಬಿಂಬಿಸ್ತಿರ್ತಕ್ಕಂಥದ್ದು, ಆ ಒಂದು ಪಾತ್ರಗಳಿಗೆ ಜೀವವನ್ನು ಅತ್ಯಂತ ಶ್ರೇಷ್ಠವಾಗಿ ನೀಡಿದಂತಹ ನಟಿ ಅಂತ ಹೇಳಿದ್ರೆ ಪದ್ಮಾ ವಾಸಂತಿಯವರು. ಆ ಚಿತ್ರದ ಕಥೆ, ಒಬ್ಬ ಮನೋವೈದ್ಯ ಆತನ ರೋಗಿ ಮತ್ತು ಆತನ ಶಿಷ್ಯನ ಸುತ್ತ ಸುತ್ತಕ್ಕಂಥ ಒಂದು ಕಥೆ. ಮಾನಸಿಕ ಅಸ್ವಸ್ಥೆಯಾಗಿದ್ದಂತಹ ಹುಡುಗಿಯನ್ನು ಆಶ್ರಮವೊಂದರಿಂದ ತಗೊಂಬಂದು ಡಾಕ್ಟರ್ ಆನಂದ್ ಅಂತ ಹೇಳಿದ್ರೆ ಶ್ರೀನಾಥ್ ಚಿಕಿತ್ಸೆ ನೀಡಿ ಗುಣಪಡಿಸ್ತಾರೆ. ಗುಣಮುಖಳಾದಂತಹ ವಾಸಂತಿ ಮೇಲೆ ಡಾಕ್ಟರ್ ಆನಂದ್ಗೆ ಪ್ರೀತಿಯಾಗುತ್ತೆ. ಆಕೆಯನ್ನೇ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಆದರೆ ಡಾಕ್ಟರ್ನ ಸೋದರಳಿಯ ರಾಮಕೃಷ್ಣ ಮನೆಗೆ ಬಂದಾಗ ಆತನಿಗೂ ವಾಸಂತಿ ಆಕರ್ಷಿತಳಾಗ್ತಾರೆ. ಈ ತ್ರಿಕೋನ ಪ್ರೇಮ ಕಥೆ ಮತ್ತು ಡಾಕ್ಟರ್ ಆನಂದ್ ಅಂದರೆ ಶ್ರೀನಾಥ್ ಅವರು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ತಾ ಒಂದು ಪಾತ್ರ, ಆ ಒಂದು ಭಾವುಕ ಕ್ಲೈಮ್ಯಾಕ್ಸ್ನಲ್ಲಿ ಪದ್ಮಾ ವಾಸಂತಿಯವರ ನಟನೆ ನೋಡ್ತಾ ಹೋದರೆ ನಿಜವಾಗಲೂ ಅಬ್ಬಾ, ಎಂತೆಂಥ ಶ್ರೇಷ್ಠ ನಟರನ್ನು ನಟಿಯರನ್ನು ಪಡೆದಂತಹ ಕನ್ನಡ ಚಿತ್ರರಂಗ ತುಂಬ ಧನ್ಯ ಮತ್ತು ಶ್ರೀಮಂತ ಅಂಥೇಳಿ ಅನಿಸುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಯೋಗ್ಯತೆ, ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರದ ಸಾಮರ್ಥ್ಯ ಪ್ರೋತ್ಸಾಹಿಸುವ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸಿಕೊಂಡು ಭಾರತ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ಅನ್ವಯಿಕ ಅಧ್ಯಯನದತ್ತ ಒತ್ತು ನೀಡುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ CSIR ರೈಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10ರಷ್ಟು ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಬೆಂಗಳೂರು ವಿಎಂ ಘಾಟಕೆ ಸಮಾವೇಶ ಕೇಂದ್ರದಲ್ಲಿ ಆಯೋಜಿತ CSIR ರೈಸ್ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಈ ಮಧ್ಯಾಹ್ನ 3:45ಕ್ಕೆ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ತೇಜಸ್ವಿ ಸೂರ್ಯ ಪಾಲ್ಗೊಂಡು ಮಾತನಾಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಆಯ್ದ ಕೆಲ ವ್ಯಾಪಾರ ಮತ್ತು ಕೈಗಾರಿಕಾ ಪ್ರತಿನಿಧಿಗಳೊಂದಿಗೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸಮಾಲೋಚನೆ ನಡೆಸಿದರು. ಪ್ರಸ್ತುತ ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟ್ರಗಳ ಸಂಘರ್ಷದ ಹಿನ್ನೆಲೆ ಕೇಂದ್ರ ಸರ್ಕಾರ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಯೋಜನೆಯಡಿ ಯಾವುದೇ ಅಡಮಾನ ಇಲ್ಲದೆ ಸಾಲದ ನೆರವು ಯೋಜನೆ ಘೋಷಿಸಿದ್ದರೂ ರಾಜ್ಯದಲ್ಲಿ ಅನೇಕ ಬ್ಯಾಂಕ್ಗಳು ಆಸ್ತಿ ಭೋಜ ನಿಗದಿಪಡಿಸುತ್ತಿರುವುದು ಉದ್ಯಮಿಗಳಿಗೆ ಹೊರೆಯಾಗುತ್ತಿರುವುದನ್ನು ಕೈಗಾರಿಕಾ ಪ್ರತಿನಿಧಿಗಳು ಸಚಿವರ ಗಮನಕ್ಕೆ ತಂದರು. ಸಚಿವರು ಪ್ರತಿಕ್ರಿಯಿಸಿ, ಹೆಚ್ಚಿನ ಮಾಹಿತಿ ಪಡೆದು ಕೂಡಲೇ ಸ್ಪಷ್ಟ ಸೂಚನೆ ನೀಡಲಾಗುವುದು ಎಂಬ ಭರವಸೆ ನೀಡಿದರು. ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ನವನಗರದ ಪದ್ಮಶ್ರೀ ಡಾಕ್ಟರ್ ಆರ್ಬಿ ಪಾಟೀಲ್ ಸ್ಮಾರಕ ಕರ್ನಾಟಕ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರಕ್ತ ಭಂಡಾರದ ಮುಖ್ಯಸ್ಥ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವಿಶ್ವ ರಕ್ತದಾನಿಯ ದಿನವನ್ನು ನಾವು ಒಬ್ಬ ಮಹಾ ವಿಜ್ಞಾನಿ ಕಾರ್ಲ್ ಆನ್ಸ್ಟೀನ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಇಡೀ ವಿಶ್ವದಲ್ಲಿ ಆಚರಿಸುತ್ತಿದ್ದೇವೆ. ಈ ವರ್ಷದ ಧ್ಯೇಯ ಏನೆಂದರೆ, ಮಾನವೀಯತೆಗಾಗಿ ಒಂದು ಹನಿ ರಕ್ತವನ್ನು ನೀಡಿ ಹಾಗೂ ಜೀವವನ್ನು ಉಳಿಸಿ. ಈ ದಿನದಂದು ಎಲ್ಲ ರಕ್ತದಾನಿಗಳಿಗೆ ಧನ್ಯವಾದವನ್ನು ಸಲ್ಲಿಸಲು ಹಾಗೂ ರೋಗಿಗಳಿಗೆ ಸುರಕ್ಷಿತ ರಕ್ತದ ಮಹತ್ವದ ಬಗ್ಗೆ ತಿಳಿಸಲು ಮೀಸಲಾಗಿಡುತ್ತೇವೆ. ಎಲ್ಲ ಆರೋಗ್ಯವಂತ ಯುವಕರು ಯುವತಿಯರು ಪ್ರತಿ 3 ತಿಂಗಳಿಗೊಂದು ಸಲ ಹತ್ತಿರದ ರಕ್ತ ಭಂಡಾರಕ್ಕೆ ಹೋಗಿ ರಕ್ತದಾನ ಮಾಡಲು ಕೇಳಿಕೊಳ್ಳುತ್ತೇನೆ. ಭಾರತದಲ್ಲಿ ರಕ್ತದ ಅವಶ್ಯಕತೆಯು ದಿನವೂ ಇರುತ್ತದೆ. ಥ್ಯಾಲಸೀಮಿಯಾ, ಹಿಮೋಫಿಲಿಯಾ ಮಕ್ಕಳಿಗಾಗಿ, ಕ್ಯಾನ್ಸರ್ ರೋಗಿಗಳಿಗಾಗಿ ಹಾಗೂ ಗರ್ಭಿಣಿ ತಾಯಂದಿರಿಗಾಗಿ ರಕ್ತದ ಅವಶ್ಯಕತೆ ಬೇಕಾಗುತ್ತದೆ.
0: ಕೇಂದ್ರ ಆಯುಷ್ ಸಚಿವಾಲಯದ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026ರ ಪೂರ್ವಭಾವಿಯಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ಗೆ ಇಂದು ಚಾಲನೆ ನೀಡಲಾಯಿತು. ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ನೇತೃತ್ವದಲ್ಲಿ ಜರುಗುತ್ತಿರುವ ಜಾಗತಿಕ ಆನ್ಲೈನ್ ಯೋಗಥಾನ್ನಲ್ಲಿ ಪಾಲ್ಗೊಂಡ ಆಯುಷ್ ಕಾರ್ಯದರ್ಶಿ ವೈದ್ಯ ರಾಜೇಶ್ ಕೊಟೇಚಾ 21ರಂದು ಕೋಲ್ಕತ್ತಾದಲ್ಲಿ ನಡೆಯಲಿರುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು.

ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸುತ್ತಿರುವ ಬೆಳಗಾವಿ ಶೇಗಣಮಟ್ಟಿ ಹುನಗುಂದ ರಾಯಚೂರು ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರದಿಂದ 59.5 ಕೋಟಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ ಸಿಆರ್ಐಎಫ್ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸತತ ಮಳೆಯಿಂದ ಕೃಷ್ಣಾ ನದಿ ಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ನದಿ ಮೈದುಂಬಿ ಹರಿಯುತ್ತಿದ್ದು ಕೃಷ್ಣಾ ತೀರದ ಜನರಲ್ಲಿ ಸಂತಸ ತಂದಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಜಲಾಶಯಗಳು ಮೈದುಂಬಿದ್ದು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ನೀರು ಸಂಗ್ರಹವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಈ ಗುರು ಕಿರಣ್ ಮೊದಲ ಗುರು ಅಂತ ಹೇಳಬೇಕಾದ್ರೆ ಆಕಾಶವಾಣಿ ಟ್ಯೂನ್ ಮಾಡಿ 102.9 FM ವಿವಿಧ ಭಾರತಿ. ನಾನು ಟೈಮ್ ಸಿಕ್ಕಾಗಲೆಲ್ಲ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ.
1: ರಕ್ತದಾನ ಬಹುದೊಡ್ಡ ಸೇವೆ. 18-60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
2: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.
3: ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ಹೇಳಿ ನಿಮ್ಮೊಂದಿಗಿದ್ದೇನೆ, ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತು ಭಾನುವಾರ, ವಿಶೇಷವಾಗಿ ಮಕ್ಕಳಿಗೆ ಮೀಸಲಾದಂತಹ ದಿನ. ಮಕ್ಕಳ ದೂರವಾಣಿ ಕರೆಗಾಗಿ ನಾವು ಕೂಡ ಕಾಯ್ತಾ ಇರ್ತೇವೆ. ನೀವು ಕರೆ ಮಾಡಬೇಕಾದ ಸಂಖ್ಯೆ 0800-223-7078 ಅಥವಾ 799. ಸಂಖ್ಯೆ ಮತ್ತೊಮ್ಮೆ 0800-223-7078 ಅಥವಾ 799. ಮತ್ತು ಇನ್ನೊಂದು ಸಂಖ್ಯೆ ಕೂಡ ಇದೆ, 0800-222-6125. ಈ ಸಂಖ್ಯೆಗೆ ಕರೆಯನ್ನು ಮಾಡಬಹುದು. ಒಂದಿಷ್ಟು ಗೀತೆಗಳನ್ನು ಕೇಳ್ತಾ ಸಾಗುವ ಈ ಸಮಯ,

0: ಇವತ್ತು ಭಾನುವಾರದ ವಿಶೇಷ ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮ. ನಮ್ಮ ದೂರವಾಣಿ ಕರೆಯಲ್ಲಿ ಯಾರಿದ್ದಾರೆ ಯಾರಿದ್ದಾರೆ ಪುಟ್ಟ? ನಿನ್ನ ಹೆಸರೇನು? ಏನು ನಿನ್ನ ಹೆಸರು? ಹಲೋ ಹಲೋ, ನಿನ್ನ ಹೆಸರೇನು? ಮಹಂತಿ. ಯಾವ ಊರಿಂದ ಫೋನ್ ಮಾಡ್ತಾ ಇದೀಯ ಪುಟ್ಟ? ಅತ್ತಿಬೆಲೆಯಿಂದ ಫೋನ್ ಮಾಡ್ತಾ ಇದೀಯಾ? ಎಲ್ಲಿ ಹೋಗಿದ್ದೆ ಭಾನುವಾರ? ಏನೇನ್ ಮಾಡ್ದೆ ಇವತ್ತು?
1: ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ, ಮಧುರಮ್ಮಂಗೆ.
0: ಹಾ, ಮಧುರಮ್ಮನ ದೇವಸ್ಥಾನಕ್ಕೆ ಹೋಗಿದ್ಯಾ? ಆಮೇಲೆ ಏನ್ ಮಾಡ್ದೆ? ಹಾ,
1: ಇವಾಗ ಮನೆಗೆ ಹೋಗ್ತಾ ಇದೀವಿ.
0: ಇವಾಗ ಮನೆಗೆ ಹೋಗ್ತಾ ಇದ್ದೀರಾ? ತಿಂಡಿ ಏನ್ ಪುಟ್ಟ?
1: ನಿಮ್ ಹೆಸರೇನು?
0: ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಹೇಳಿ. ಹಾ, ಏನ್ ತಿಂಡಿ ತಿಂದೆ?
1: ನಾನು ಪಲಾವ್ ತಿಂದೆ.
0: ಪುಟ್ಟ, ನಾನೇನ್ ತಿಂದೆ ಅಂದ್ರೆ ಇಡ್ಲಿ ತಿಂದೆ. ನಿನಗೇನ್ ತಿಂಡಿ ಇಷ್ಟ? ಏನ್ ಇಷ್ಟ ನಿನಗೆ? ಯಪ್ಪ, ಭಾನುವಾರ ಇವತ್ತು ಬಿರಿಯಾನಿ ತಿಂದಿದ್ಯಾ? ಪಲಾವ್ ತಿಂದಿದ್ಯಾ ಅಲ್ವಾ? ಪಲಾವ್ ತಿನ್ಬಾರ್ದು ಇವತ್ತು.
1: ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ, ಇವತ್ತು ತಿನ್ಬಾರ್ದು ನಾವು.
0: ವೆರಿ ಗುಡ್. ನೀನ್ ಎಷ್ಟನೇ ಕ್ಲಾಸ್ ಓದ್ತಾ ಇದೀಯ ಪುಟ್ಟ?
1: ಇವಾಗ ನಾನು ಥರ್ಡ್ ಸ್ಟ್ಯಾಂಡರ್ಡ್.
0: ಥರ್ಡ್ ಸ್ಟ್ಯಾಂಡರ್ಡ್? ನಿನಗೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟವಾಗಿರೋ ಸಬ್ಜೆಕ್ಟ್? ಇಂಗ್ಲಿಷ್. ಇವಿಎಸ್ ಇಷ್ಟನಾ? ವೆರಿ ಗುಡ್. ನಿನ್ನ ನಿನಗೆ ಇಷ್ಟವಾದ ಟೀಚರ್ ಯಾರು?
1: ನಮಗೆ ಅರ್ಚನಾ ಮ್ಯಾಮ್.
0: ಅರ್ಚನಾ ಮೇಡಮ್ ಯಾತಕ್ಕೆ ಅವ್ರು ನಿನಗೆ ತುಂಬಾ ಇಷ್ಟ? ಯಾಕೆ ನಿನಗೆ ತುಂಬಾ ಇಷ್ಟ ಅವರು? ಅವ್ರು ಹೊಡೆಯಲ್ವಾ?

0: ಅಸೆಂಬ್ಲಿ ಮಾಡ್ತಾರೆ, ಎಲ್ಲ ಮಾಡಿಸ್ತಾರೆ.
1: ಹೌದಾ? ಅವ್ರು ನಿನಗೆ ಹೊಡಿಯಲ್ವಾ?
0: ಹೊಡಿಯಲ್ಲ.
1: ವೆರಿ ಗುಡ್, ವೆರಿ ಗುಡ್. ನಿನಗೆ ಯಾವ ಆಟ ಇಷ್ಟ? ನಿನಗೆ ಯಾವ ಆಟ ಇಷ್ಟ?
0: ಬ್ಯಾಡ್ಮಿಂಟನ್.
1: ಬ್ಯಾಡ್ಮಿಂಟನ್ ಆಡ್ತೀಯಾ? ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಎಕ್ಸಸೈಸ್ ಆಗುತ್ತೆ. ದಿನ ಆಡ್ತೀಯಾ? ಆಮೇಲೆ ನಿಮ್ ಶಾಲೆ ಎಲ್ಲ ಆರಂಭ ಆಗಿದೆ ಅಲ್ವಾ? ಚೆನ್ನಾಗಿದ್ಯಾ? ಶಾಲೆಗೆ ರಜಾ ಹಾಕಬಾರದು. ಇವತ್ತು ಭಾನುವಾರ ರಜಾನೇ ಇದೆ, ಯಾವತ್ತು ರಜಾ ಹಾಕಬಾರದು. ಕರೆಕ್ಟ್ ಟೈಮಿಗೆ ಹೋಗ್ಬೇಕು. ಸರಿ, ನೀನ್ ಸ್ಕೂಲ್ ಇಂದ ಎಷ್ಟೊತ್ತಿಗೆ ಬರ್ತೀಯ ಮನೆಗೆ?
0: 2:30.
1: ಬಂದ್ ಏನೇನ್ ಮಾಡ್ತೀಯ? ವೆರಿ ಗುಡ್. ಆಮೇಲೆ ಹೋಮ್ವರ್ಕ್ ಎಲ್ಲ ಮಾಡೋದು ಮಧ್ಯಾಹ್ನ ಮೇಲೆ? ಹೋಮ್ವರ್ಕ್ ಮಾಡ್ತೀಯಾ
0: ಸಂಜೆ
1: ಮಾಡಿ. ಟಿವಿ ಜಾಸ್ತಿ ನೋಡ್ತೀಯಾ ನೋಡಲ್ವಾ? ಮೊಬೈಲ್ ಜಾಸ್ತಿ ನೋಡ್ತೀಯಾ ನೋಡಲ್ವಾ? ವೆರಿ ಗುಡ್. ನೀನ್ ತುಂಬಾ ಜಾಣೆ ಅನ್ಸುತ್ತೆ ಮಹಂತಿ ಅಲ್ವಾ? ಯಪ್ಪ, ಮನೆಯಲ್ಲೆಲ್ಲ ಟಿವಿ ನೋಡ್ತಾರಾ? ನೀನ್ ನೋಡಲ್ವಾ? ಎಲ್ಲ ನೀನು ಕನ್ನಡಕ ಹಾಕೊಂಡು ನೋಡ್ಬಿಡು ಆಯ್ತಾ? ಮೊಬೈಲು ಜಾಸ್ತಿ ನೋಡ್ಬಾರ್ದು, ಮುಟ್ಲೇಬೇಡ ಆಯ್ತಾ? ಆಯ್ತು. ನೀನ್ ಹಾಡುಗಳನ್ನ ಕೇಳ್ತಾ ಇರ್ತೀಯಾ? ಯಾವ ಹಾಡು ನಿನಗೆ ತುಂಬಾ ಇಷ್ಟ ಅನ್ಸುತ್ತೆ?
0: ರಾಜಕುಮಾರ.
1: ರಾಜಕುಮಾರನಾ?
0: ನಾನೇ ರಾಜಕುಮಾರ ಸಾಂಗ್.
1: ನಾನೇ ರಾಜಕುಮಾರ ಸಾಂಗ್. ಅದ್ ಯಾವ ಫಿಲಮ್ ದು ಪುಟ?
0: ರಾಜಕುಮಾರದ
1: ಫಿಲಮ್ ನೋಡಿದ್ಯಾ?
0: ನೋಡಿದೀನಿ.
1: ಹೌದಾ? ಹಾ, ಇಷ್ಟ ಆಯ್ತಾ? ಅದು ಯಾವ ಹಾಡು ಬೇಕು ಅದರಲ್ಲಿ? ಏನೋ ಸರಿಯಾಗಿ ಕೇಳಿಸ್ತಾ ಇಲ್ಲ. ಏನ್ ಪುಟ? ನೀನೇ ರಾಜಕುಮಾರ ಸಾಂಗ್ ಬೇಕಾ? ಹೌದಾ? ಓಕೆ. ಆ ಹಾಡು ಯಾಕೆ ನಿನಗೆ ತುಂಬಾ ಇಷ್ಟ ಹೇಳು. ದಿನ ಕೇಳಿ ಕೇಳಿ ಇಷ್ಟ ಆದ್ರೆ ಬೇರೆ ಹಾಡುಗಳನ್ನ ಇಷ್ಟ ಆಯ್ಕಲ್ವಾ? ಯಾವ್ದು? ಒಂದ್ ಹಾಡು ಹೇಳು ನೋಡೋಣ. ಒಂಚೂರು ಹೇಳ್ಬೇಕಪ್ಪ ನೀನು. ನೀನ್ ಜಾಣೆ ತಾನೆ? ನೀನು ನೋಡು, ನೀನು ಮೊಬೈಲ್ ನೋಡಲ್ಲ, ಟಿವಿ ನೋಡಲ್ಲ, ಸಿಕ್ಕಾಪಟ್ಟೆ ಜಾಣೆ ಆಗ್ಬಿಟ್ಟಿದ್ಯಾ. ನೀನು ಒಂದ್ ಹಾಡು ಹೇಳಬೇಕು, ಒಂಚೂರಾರು ಹೇಳ್ಬೇಕು. ಚೆನ್ನಾಗಿದೆ ಬಿಡು, ಹೋಗ್ಲಿ. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ಏನಾಗುತ್ತೆ? ನಿಜವೂ ತಿಳಿಯುವುದು. ಆಯ್ತಾ? ಆ ಹಾಡು ನಿನಗೆ ಇಷ್ಟ ಅಲ್ವಾ? ಓಕೆ, ಕೇಳ್ತೀಯ ಹಾಡನ್ನ?
0: ಥ್ಯಾಂಕ್ ಯು.
1: ಬಾ ಬಾಯ್. ಬಾಯ್ ಬಾಯ್ ಬಾಯ್.

ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾರಿದ್ದಾರೆ ಅಂತ ಹೇಳಿ ಒಮ್ಮೆ ನೋಡುವ. ಹಲೋ, ಯಾರಿದ್ದೀರಿ? ಗುಡ್ ಮಾರ್ನಿಂಗ್, ಏನ್ ಮಾಡ್ತಾ ಇದೀಯಾ? ನಿನ್ನ ಹೆಸರೇನು? ಏನೋ ಇನ್ನೊಂದ್ಸಲ ಹೇಳು ನಿನ್ನ ಹೆಸರು ನೋಡೋಣ ಜೋರಾಗಿ. ಹೌದಾ? ಯಾವೂರು ನಿಮ್ದು? ಯಾವೂರು? ದಾವಣಗೆರೆ. ದಾವಣಗೆರೆ, ದಾವಣಗೆರೆಯಲ್ಲಿ ಏನಪ್ಪ ವಿಶೇಷ? ಅಯ್ಯೋ, ದೋಸೆ. ಏ, ಅಕ್ಕಪಕ್ಕ ಒಂದು ಹೆಸರು ಬಿಟ್ಟೆ, ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ತಿಂದಿದೀಯ ನೀನು? ನಿನಗೆ ತಿಂಡಿನಲ್ಲಿ ಯಾವ ತಿಂಡಿ ಇಷ್ಟ ಹೇಳು. ಪಲಾವೇ ಇಷ್ಟನಾ ನಿನಗೂ? ನೋಡು, ಮಹಂತಿ ಫೋನ್ ಮಾಡಿದ್ಲು, ಮಹಂತಿಗೂ ಪಲಾವೇ ಇಷ್ಟ ಅಂತೆ, ನಿನಗೂ ಪಲಾವು. ಆಯ್ತಾ? ಏನ್ ಮಾಡ್ತಾ ಇದೀಯ ಇವತ್ತು ಭಾನುವಾರ? ಏನ್ ಮಾಡ್ತಾ ಇದೀಯ? ಅಲ್ಲ ಅಲ್ಲ ಅಲ್ಲ, ಭಾನುವಾರ ಸ್ಪೆಷಲ್ಲು ಚಿಕನ್ನು ಫಿಶ್ಶು ಅಥವಾ ಚಿಕನ್ನು ಫಿಶ್ ಅಡುಗೆನಾ? ಸರಿ, ನಿನಗೆ ಯಾವ ಸಬ್ಜೆಕ್ಟ್ ತುಂಬ ಇಷ್ಟ? ಯಾವ ಸಬ್ಜೆಕ್ಟ್ ಇಷ್ಟ? ಆಮೇಲೆ ಆಮೇಲೆ ಪುಟ್ಟ ಪುಟ್ಟ, ನೀನು ನೀನು ಟಿವಿ ಮೊಬೈಲು ಜಾಸ್ತಿ ನೋಡ್ತೀಯ ನೋಡಲ್ವಾ? ನೀನು ಸೂಪರ್ ಗುಡ್ಡು, ನೀನು ಸೂಪರ್ ಗುಡ್ಡು, ವೆರಿ ವೆರಿ ಸೂಪರ್ ಗುಡ್ಡು. ಆಯ್ತಾ ಅಲ್ವಾ? ಸ್ಕೂಲಿಗೆ ಜಾಸ್ತಿ ರಜಾ ಹಾಕ್ತೀಯ ಹಾಕಲ್ವಾ ನೀನು? ವೆರಿ ಗುಡ್, ಅವರೇ ರಜಾ ಕೊಟ್ರೆ ಮಾತ್ರ ರಜಾ, ನೀನಾಗೆ ರಜಾ ಹಾಕ್ಬಾರ್ದು. ಗೊತ್ತಾಯ್ತಾ? ರಜಾ ಹಾಕಕ್ಕೆ ಬರಲ್ವಾ ನಿಂಗೆ? ಒಂದ್ ಕೆಲ್ಸ ಮಾಡು, ನೀನು ನೀನು ಯಾವ ಫಿಲಂ ಜಾಸ್ತಿ ನೋಡ್ತೀಯ?

0: ಫಿಲಂ ಜಾಸ್ತಿ ನೋಡಿದ್ಯಾ? ಇಷ್ಟವಾದ ಫಿಲಂ ಯಾವ್ದು ನಿನಗೆ? ಕಾಂತಾರದ ಒಂದು ಡೈಲಾಗ್ ಹೇಳು ನೋಡೋಣ. ನೀನ್ ನೋಡಿದ್ಯಾ ತಾನೆ ಫಿಲಂನ? ಯಾವ್ದು ನೋಡಿದ್ಯಾ? ಅಲ್ಲ, ನೀನು ಕಾಂತಾರ ಒನ್ ನೋಡಿದ್ಯಾ, ಕಾಂತಾರ ಟೂ ನೋಡಿದ್ಯಾ? ಎರಡು ನೋಡಿ. ಏನ ಹಾಗಾದ್ರೆ ಒಂದ್ ಡೈಲಾಗ್ ನೀನ್ ಹೇಳ್ಬೇಕೀಗ. ಒಂಚೂರ್ ಒಂದ್ ಲೈನ್ ಹೇಳು ಪುಟ್ಟ ನೋಡೋಣ. ಹೋಗ್ಲಿ, ಒಂದ್ ಕೆಲ್ಸ ಮಾಡೋಣ, ಒಂದ್ ಒಂದ್ ಹಾಡು ಹೇಳು, ಒಂದ್ ಪುಟ್ಟದು ಒಂದ್ ಪುಟಾಣಿದ ಒಂದ್ ಹಾಡು ಹೇಳು
1: ನೋಡೋಣ.
0: ಏ, ಸುಳ್ಳು ಹೇಳ್ತಾ ಇದೀಯ ನೀನು, ನೀನ್ ಸುಳ್ಳು ಹೇಳ್ತಾ ಇದೀಯ. ಪಕ್ಕ ಸುಳ್ಳು, ಪಕ್ಕ. ಹಾ, ಜೈ ಶ್ರೀರಾಮ್ ಅಲ್ಲ, ಜೈ ಅಲ್ಲ, ಹಾಡು ಹೇಳು ಅಂದ್ರೆ ಜೈ ಶ್ರೀಮಾನ್, ಜೈ ಶ್ರೀರಾಮ್ ಅಂತೀಯಾ? ಒಂದ್ ಒಂಚೂರು ಹಾಡು ಹೇಳು ನೋಡೋಣ. ನೀನ್ ಹೇಳ್ಬೇಕಪ್ಪ ನೀನು. ಬಾನದಾರಿಯಲ್ಲಿ, ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ. ಹ್ಮ್, ಆಮೇಲೆ ಯಾರು ಬಂದ್ರು?
2: ಹಾ,
1: ಬಾನದಾರಿಯಲ್ಲಿ ಸೂರ್ಯ
0: ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ಎಂತ ಚಂದ. ಹಾ, ವೆರಿ ಗುಡ್, ವೆರಿ ಗುಡ್. ಇವಾಗ ಈಗ ನೀನು ಫೋನ್ ಮಾಡಿದ್ಯಾ, ನಿನ್ಗೆ ಯಾವ ಹಾಡ್ ಬೇಕು ಹೇಳು.
1: ನನಗೆ ಮಸ್ತು ಮಲೈಕ.
0: ಮಸ್ತ್ ಮಲೈಕ ಇಲ್ಲ, ಬೇರೆ ಹಾಡು ಹಾಕ್ತೀನಿ, ಕೇಳ್ತೀಯ ನೀನು? ನಾನು ಹೇಳಿದ ಹಾಡು ನೀನು ಹೇಳಲಿಲ್ಲ. ದೈ ನೋಡು ನೀನು, ಇದು ಮೋಸ ಇದು.
1: ನಾನು
0: ಈಗ ನಾನು ಡಿಫ್ರೆಂಟ್, ಈಗ ನಾನು ಕೇಳಿದ ಹಾಡು ನೀನು ಹೇಳಲಿಲ್ಲ ಕಾಂತಾರದ್ದು ಅಲ್ವಾ? ಈಗ ನಾನು ಹೇಳಿದ ಹಾಡು, ನಾನು ಹಾಕಿದ ಹಾಡು ನೀನು ಕೇಳಬೇಕು. ಆಯ್ತು ಆಯ್ತು ಪುಟ್ಟ, ಶಾಲೆಗೆ ಹೋಗ್ತಾ ಇರು, ಮೊಬೈಲು ಟಿ ವಿ ಜಾಸ್ತಿ ನೋಡ್ಬೇಡ, ರಜಾ ಹಾಕ್ಬೇಡ. ವೆರಿ ಗುಡ್, ಬಾಯ್ ಬಾಯ್.
2: ಥ್ಯಾಂಕ್ ಯು
0: ಪುಟ್ಟ, ಬಾಯ್ ಬಾಯ್.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 102.9 FM. ನನ್ಗಿಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತಹ ಪ್ರತಿಯೊಬ್ಬ ಆರ್ ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರ್ ಬರ್ದಿರೋದು, ಯಾರ್ ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ವಿವಿಧ ಭಾರತಿ,
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಸಾಗುವುದಿಲ್ಲ, ಸೂಬೆ ಯಾರು ಸಾಗುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರು, ಬೇರೆ ಯಾರಿಗೂ ಸಿಕ್ಕ.

ಸುಂದರವಾದ ಗೀತೆಗಳೊಂದಿಗೆ ಸಾಕ್ತಾ ಇರುವ ಈ ಸಮಯದಲ್ಲಿ, ಹಾಗೆ ಇವತ್ತು ಭಾನುವಾರ ಅಂತ ಹೇಳಿದ ಕೂಡಲೇ ಕರೆಗೊಂದು ಹಾಡೋ ಕಾರ್ಯಕ್ರಮದಲ್ಲಿ ಮಕ್ಕಳೇ ಕರೆ ಮಾಡಿ ಮಕ್ಕಳೇ ಮಾತಾಡ್ತಕ್ಕಂತಹ ದಿನ, ಮಕ್ಕಳಿಗಾಗಿ ಮೀಸಲಿಟ್ಟಂತಹ ದಿನ ಇವತ್ತು. ಹಾಗಾಗಿ ಭಾನುವಾರದಲ್ಲಿ ಮಕ್ಕಳು ಕರೆ ಮಾಡಿ ಮಾತಾಡಿದ್ರೆ ತುಂಬ ಚೆಂದ ಇರುತ್ತೆ. ಹಾಗೆಯೇ ಒಂದಿಷ್ಟು ಕರೆಗಳು ಕೂಡ ಬಂದಿತ್ತು. ದೊಡ್ಡವರು ಕೂಡ ಕರೆ ಮಾಡಿ ನಮಗೆ ನಮ್ಮ ಇಷ್ಟದ ಒಂದಿಷ್ಟು ಗೀತೆಗಳನ್ನು ಹಾಕ್ತೀರಾ ಅಂಥೇಳಿ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಇವತ್ತು ಭಾನುವಾರ ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮ, ಒಂದು ಗಂಟೆಯ ಅವಧಿ ಮಕ್ಕಳಿಗೋಸ್ಕರ. ಉಳಿದಂತೆ ಉಳಿದ ವಾರದ ಆರು ದಿನವೂ ನಿಮ್ಮದೇ.

0: ಬಾಲ ಬಿಸಿ ಗಾಳಿ ಇಲಿಸಿ ಸುತ್ತಮುತ್ತ ತಿರುವುತ ಕತ್ತ ಬಂತು ಬಂತು ಬಂತು ಬಂತು ಬಂತು ಬಂತು ಬಂಗಾರ ಕಂದ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: 12:46:31 ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮ ಇಂದು ಭಾನುವಾರ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ನಮ್ಮೊಂದಿಗೆ ಯಾರಿದ್ದಾರೆ ಅಂತ ಹೇಳಿ ನೋಡುವ. ಹಲೋ,
7: ಹಲೋ ಸರ್.
6: ಯಾರು, ಯಾರು ಮಾತಾಡ್ತಾ ಇದ್ದೀರಿ?
7: ಅಂಕುಶ್ ಅಂತ ಸರ್.
6: ಅಂಕುಶ್, ಅಂಕುಶ್ ಎಲ್ಲಿಂದ ಫೋನ್ ಮಾಡ್ತಾ ಇದೀಯಾ?
7: ನಾನು ಬೆಂಗಳೂರಿಂದ ಫೋನ್ ಮಾಡ್ತಾ ಇರೋದು.
6: ಬೆಂಗಳೂರಲ್ಲಿ ಎಲ್ಲಿದ್ಯಾ?
7: ಲಿಂಗರಾಜಪುರದಿಂದ.
6: ನೀನ್ ಎಷ್ಟನೇ ಕ್ಲಾಸು?
7: 5ನೇ ಕ್ಲಾಸಾ?
6: ವೆರಿ ಗುಡ್, ವೆರಿ ಗುಡ್. 4ನೇ ಕ್ಲಾಸ್ ಪಾಸ್ ಆಗಿ 5ನೇ ಕ್ಲಾಸಿಗೆ ಇವಾಗ ಹೋಗ್ತಾ ಇದೀಯಾ? ಬೆಂಗಳೂರಲ್ಲೇ ಓದ್ತಾ ಇದೀಯಾ? ಹ್ಮ್, ಸರಿ. ಏನ್ ತಿಂಡಿ ತಿಂದೆ ಇವತ್ತು ಭಾನುವಾರ? ಏನ್ ಸ್ಪೆಷಲ್ಲು? ಮ್ಯಾಗಿ ತಿಂದ್ಯಾ? ಮ್ಯಾಗಿ ತಿಂದ್ಯಾ? ಓಕೆ. ಹಾಡು ಕೇಳ್ತಾ ಇದೀಯಾ? ಓಕೆ. ಯಾವ ಸಬ್ಜೆಕ್ಟ್ ನಿನಗೆ ತುಂಬಾ ಇಷ್ಟ?
7: ಡ್ರಾಯಿಂಗ್ ಸರ್.
6: ವೈ?
7: ನಂಗೆ ಚಿತ್ರ ಮಾಡೋದಂದ್ರೆ ಇಷ್ಟ ಸರ್.
6: ಹೌದಾ, ವೆರಿ ಗುಡ್. ಯಾವ್ಯಾವ ಚಿತ್ರ ಮನೆಯಲ್ಲಿ ಏನಾದ್ರು ಬರೆದಿಟ್ಟಿದ್ಯಾ?
7: ಕರ್ನಾಟಕ, ಭಾರತ, ಆಮೇಲೆ ಮ್ಯಾಪ್ ಎಲ್ಲ ಬರ್ಬೇಕು.
6: ಎಲ್ಲ ಬರೀತ್ಯಾ? ಕಾಗೆ, ಗೂಬೆ, ಗಿಣಿ, ಮೊಲ, ಬೆಕ್ಕು, ನಾಯಿ, ನರಿ, ಹಂದಿ, ಹಸು
7: ಮಾಡಿದೀನಿ
6: ಎಲ್ಲ ಬರೀತ್ಯಾ? ಆಮೇಲೆ ನೀನೊಂದು ಪ್ರಯತ್ನ ಪಡು, ಒಂದು ಹಳ್ಳಿ ಚಿತ್ರಣ ಬರೀ. ಒಂದು ಹಳ್ಳಿಯ ಚಿತ್ರಣ ಹೇಗಿರುತ್ತೆ? ಒಂದು ಕೆರೆ ಇರುತ್ತೆ, ಹಸು ಇರುತ್ತೆ, ಎತ್ತಿನ ಗಾಡಿ ಇರುತ್ತೆ, ಆಯ್ತಾ? ಎಲ್ಲ ತೋಟ ಇರುತ್ತೆ, ಗದ್ದೆ ಇರುತ್ತೆ, ಎಲ್ಲ ಬರಿಬೇಕು ನೀನು. ಮನಸ್ಸಿನಲ್ಲೇ ಅದನ್ನ ಊಹೆ ಮಾಡಿಕೊಂಡು, ಕಲ್ಪನೆ ಮಾಡಿಕೊಂಡು ಒಂದು ಒಳ್ಳೆ ಚಿತ್ರ ಬರಿ ಕೂತ್ಕೊಂಡು ಇವತ್ತು ಭಾನುವಾರ. ಏನು ಕೆಲಸ ಇಲ್ವಲ್ಲ ಅಲ್ವಾ? ಓಕೆ. ಎಲ್ಲ ಚೆನ್ನಾಗಿ ಓದ್ತಾ ಇದೀಯಾ? ಹೋಮ್ವರ್ಕ್ ಎಲ್ಲ ಮಾಡ್ಕೋತೀಯಾ? ಓಕೆ. ನಿನಗೆ ಯಾವ ಹಾಡು ತುಂಬಾ ಇಷ್ಟ ಅನ್ಸುತ್ತೆ?
7: ನಾನಿನ್ನ ಬಿಡಲಾರೆ.
6: ನಲ್ಲಿ ಯಾವ ಚಿತ್ರಗೀತೆ ನಿನಗೆ ಇಷ್ಟ ಆಗುತ್ತೆ?
7: ಬಿಡೇನು ನಿನ್ನ ಪಾದ ಸರ್.
6: ಓ, ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳು ನಿನಗೆ ಇಷ್ಟನಾ?
7: ಹಾ ಸರ್.
6: ಹೌದಾ, ಓಕೆ. ರಾಘವೇಂದ್ರ ಸ್ವಾಮಿಗಳೇ ನಿನಗೆ ವಿದ್ಯಾಭ್ಯಾಸಕ್ಕೆ ಆಶೀರ್ವಾದ ಮಾಡ್ತಾರೆ ಅಲ್ವಾ? ಮತ್ತೆ ಇನ್ನೇನು ಸಮಾಚಾರ? ಏನ್ ಮಾಡ್ತಾ ಇದೀಯಾ?
7: ಆಟ ಆಡ್ತಾ ಇದ್ದೀನಿ ಸರ್.
6: ಆಟ ಆಡ್ತಾ ಇದೀಯಾ? ಯಾವ್ಯಾವ ಆಟ ಆಡ್ತೀಯ?
7: ವಾಲಿಬಾಲ್, ಆಮೇಲೆ ಕ್ರಿಕೆಟ್, ಹೈ ಕ್ಯಾಚ್ ಎಲ್ಲ ಆಡ್ತೀನಿ ಸರ್.
6: ವಿಡಿಯೋ ಗೇಮ್ಸ್ ಆಡಲ್ಲ ತಾನೆ?
7: ಇಲ್ಲ ಸರ್, ನಾನು ಮೊಬೈಲ್ ನೋಡಲ್ಲ ಸರ್.
6: ವೆರಿ ಗುಡ್. 100%
7: ಸರ್.
6: ಪಕ್ಕಾ? ಪ್ರಾಮಿಸ್? ವೆರಿ ಗುಡ್, ವೆರಿ ಗುಡ್. ಆಯ್ತು ಅಂಕುಶ್, ನಿನ್ನ ಇಷ್ಟದ ಗೀತೆ ಪ್ರಸಾರ ಮಾಡ್ತೀನಿ. ನಿಮ್ಮ ಅಕ್ಕ ತಂಗಿ ಯಾರಿದ್ದಾರೆ ಮನೆಯಲ್ಲಿ?
7: ಯಾರಿಲ್ಲ ಸರ್, ನಮ್ಮ ಮಮ್ಮಿ, ಆಮೇಲೆ ನಾನು, ಆಮೇಲೆ ನಮ್ಮ ಅಪ್ಪ ಇದ್ದಾರೆ.
6: ಹೌದಾ? ವೆರಿ ಗುಡ್, ವೆರಿ ಗುಡ್. ಆಗ್ಲಿ ಆಗ್ಲಿ, ಚೆನ್ನಾಗಿ ಓದು ಪುಟ್ಟ. ಮೊಬೈಲ್ ಟಿವಿ ಜಾಸ್ತಿ ನೋಡ್ಬೇಡ. ಭಾನುವಾರ ದಿನ ಫೋನ್ ಮಾಡ್ತಾ ಇರು, ನಿನ್ ಇಷ್ಟವಾದ ಹಾಡನ್ನ ಕೇಳ್ತಾ ಇರು.
7: ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಸರ್.
6: ಸ್ಕೂಲ್ಗೆ ಹೋಗಲ್ವೇನು? ವೆರಿ ಗುಡ್, ವೆರಿ ಗುಡ್. ಓಕೆ ಓಕೆ ಪುಟ್ಟ, ಬಾಯ್ ಬಾಯ್.
7: ಓಕೆ ಬಾಯ್ ಸರ್,
6: ಹ್ಯಾವ್ ಎ ನೈಸ್ ಡೇ.
7: ಓಕೆ, ಥ್ಯಾಂಕ್ಸ್ ಸರ್.
6: ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್ ಬಾಯ್. ಅಂಕುಶ್ಗಾಗಿ ಒಂದು ಒಳ್ಳೆ ಗೀತೆ.

ಭಾನುವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಾವಿದ್ದೇವೆ. ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮ, ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಸ್ನೇಹಿತರೆ, 1 ಗಂಟೆ 20 ನಿಮಿಷದಿಂದ 2 ಗಂಟೆಯವರೆಗೆ ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಇಷ್ಟದ ಕೋರಿಕೆಯ ಗೀತೆಗಳನ್ನು ಕೇಳೋದಕ್ಕೆ ನಮಗೆ ಸಂದೇಶವನ್ನು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇರುತ್ತೆ, 9483091029. ಸಂಖ್ಯೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ, 9483091029. 9483091029. ನಿಮ್ಮ ಇಷ್ಟದ ಗೀತೆಯ ಅಪರೂಪದ ಗೀತೆಗಳನ್ನು ಕೇಳಿಸಿ, ನೀವು ಕೂಡ ಕೇಳಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಹೆಚ್ಚು ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಶ್ರಮಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಶ್ರೀಲಂಕಾದ ರಾಜಧಾನಿ ಕೊಲಂಬೋದಲ್ಲಿ ಇಂದು ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 5,000 ಹೆಚ್ಚು ಭರತನಾಟ್ಯ ಕಲಾವಿದರು ಒಟ್ಟಾಗಿ ಪ್ರದರ್ಶನ ನೀಡಿ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಭಾರತದ ಸಂಗಮಂ ಗ್ಲೋಬಲ್ ಅಕಾಡೆಮಿ ಮತ್ತು ಶ್ರೀಲಂಕಾದ ಸಂಗಮಿಳ್ ಲಿಯಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕೊಲಂಬೋದ ಗಾಲ್ಫೇಸ್ ಗ್ರೀನ್ನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ದೇಶದ ಎಡಪಂಥೀಯ ಉಗ್ರವಾದ ಪೀಡಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕದ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಫ್ರಾನ್ಸ್ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನೈಸ್ನಲ್ಲಿಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಭಾರತ್ ಇನೋವೇಟ್ಸ್ ವೇದಿಕೆಯನ್ನು ಜಂಟಿಯಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆಯಲಿರುವಂತಹ G7 ಶೃಂಗಸಭೆಯ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ಶ್ವೇತಭವನದ ಪ್ರಕಟಣೆ ತಿಳಿಸಿದೆ. ಇಂದು ವಿಶ್ವ ರಕ್ತದಾನಿಗಳ ದಿನ. ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವ ರಕ್ತದಾನದ ಮಹತ್ವ ಮತ್ತು ಪ್ರಯೋಜನ ಕುರಿತು ಸಮಾಜದಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ನಡೆಯುವ ದಿನದ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶದ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯಾಹ್ನ 3 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಭಾನುವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಾವಿದ್ದೇವೆ. ಒಂದಿಷ್ಟು ಗೀತೆಗಳನ್ನು ಕೇಳ್ತಾ ಸಾಗುವ ಮಕ್ಕಳೊಂದಿಗೆ ಮಾತಾಯಿತು. ಈಗ ಒಂದಿಷ್ಟು ಗೀತೆಗಳನ್ನು ಕೇಳ್ತಾ ಸಾಗುವ ಸ್ನೇಹಿತರೆ, 1:20 2 ಗಂಟೆಯವರೆಗೆ ಸಂದೇಶ ನಮಗೆ, ಸಂಗೀತ ನಿಮಗೆ. ಕಾರ್ಯಕ್ರಮದಲ್ಲಿ ನೀವು ಸಂದೇಶವನ್ನು ಕಳಿಸಿ ನಿಮ್ಮ ಕೋರಿಕೆಯ ಗೀತೆಗಳನ್ನು ಕೇಳಬಹುದು. ಸಾಧ್ಯವಾದಷ್ಟು ಹೊಸ ಕೇಳುಗರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಹೇಳ್ತಾ ಈಗ ಪ್ರಸಾರವಾಗುತ್ತೆ ಶ್ರೀಗಂಧ ಚಿತ್ರದ ಗೀತೆ. ಎಸ್ ಜಾನಕಿ ಮತ್ತು ಮನು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ. ಕೇಳ್ತಾ ಇದ್ದೀರಾ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ನಾಡಿನ ಮಧುರ ಮಿಡಿತ.

ಒಂದು ಸಸ್ಯದ ಬೆಳವಣಿಗೆಯ ರೀತಿಯನ್ನು ಅದರ ಮೊಳಕೆಯ ಸತ್ವ ನಿರ್ಧರಿಸುತ್ತದೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದಿದೆ ಗಾದೆ. ಕಟ್ಟಡದ ಸುಭದ್ರತೆ ಅದರ ತಳಪಾಯವನ್ನು ಅವಲಂಬಿಸಿರುವಂತೆ ಒಬ್ಬ ವ್ಯಕ್ತಿಯ ಗುಣಶೀಲಗಳು ರೂಪುಗೊಂಡು ವ್ಯಕ್ತಿತ್ವ ನಿರ್ಮಾಣವಾಗುವುದು ಬಾಲ್ಯದಲ್ಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000ಕ್ಕೂ ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ಜನರ ವಿರುದ್ದ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೈಸ್ನಲ್ಲಿಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ಭಾರತ್ ಇನ್ನೋವೇಟ್ಸ್ ವೇದಿಕೆಯನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಬಳಿಕ ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇದೇ ವೇಳೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿದ ಅಮೆರಿಕ ಆಡಳಿತದ ಹಿರಿಯ ಅಧಿಕಾರಿಯೊಬ್ಬರು, ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳು ಮಾತುಕತೆಯ ಪ್ರಮುಖ ವಿಷಯಗಳಾಗಲಿವೆ ಎಂದು ಹೇಳಿದ್ದಾರೆ. ಇದೇ ಬುಧವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದು, ಬಳಿಕ G7 ರಾಷ್ಟಗಳ ನಾಯಕರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರೊಂದಿಗೆ ಭೋಜನಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಹೆಚ್ಚು ಕೈಗೆಟಕುವ ಹಾಗೂ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಶ್ರಮಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಅತ್ಯಂತ ದುರ್ಬಲರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ವಿಶ್ವದ ಅತ್ಯಂತ ಅತಿದೊಡ್ಡ ಆರೋಗ್ಯ ಕಾರ್ಯಕ್ರಮವಾದ ಆಯುಷ್ಮಾನ್ ಭಾರತ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವ ರಾಷ್ಟ ಎಂಬುದಕ್ಕೆ ಭಾರತ ಹೆಮ್ಮೆ ಪಡುತ್ತದೆ ಎಂದರು. ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನೆಯಂತಹ ಉಪಕ್ರಮಗಳು ಔಷಧಗಳನ್ನು ಕೈಗೆಟಕುವಂತೆ ಮಾಡಿವೆ. ಪ್ರಮುಖವಾಗಿ ಸ್ಟಂಟ್ಗಳು ಮತ್ತು ಮೊಳಕಾಲು ಇಂಪ್ಲಾಂಟ್ಗಳ ಬೆಲೆಗಳು ಕೈಗೆಟಕುವಂತಾಗಿವೆ. ಇದು ಅನೇಕ ಜನರಿಗೆ ಸಹಾಯ ಮಾಡಿದೆ ಎಂದು ಅವರು ಹೇಳಿದರು. ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರಸ್ತುತ ಹೆಚ್ಚಿನ ಸೀಟುಗಳು ಲಭ್ಯವಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಪ್ರವೇಶಿಸಬಹುದಾಗಿದೆ. ಆರೋಗ್ಯಕರ ಭಾರತವನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಹಲವು ಉಪಕ್ರಮಗಳನ್ನು ಜಾರಿಗೆ ತಂದಿದ್ದು, ಇದನ್ನು ಮುಂದುವರಿಸಲಾಗುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ವರ್ಷದಲ್ಲಿ ಭಾರತದ ಆರೋಗ್ಯ ಕ್ಷೇತ್ರವು ಮಹತ್ವದ ಪರಿವರ್ತನೆಯನ್ನು ಕಂಡಿದ್ದು, ಪ್ರತಿಯೊಬ್ಬ ನಾಗರಿಕನಿಗೂ ಸುಲಭ ಹಾಗೂ ಕೈಗೆಟಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವತ್ತ ಸರ್ಕಾರ ವಿಶೇಷ ಒತ್ತು ನೀಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಸರ್ಕಾರದ ಪ್ರಮುಖ ಆರೋಗ್ಯ ಯೋಜನೆಗಳು ದೇಶದ ಆರೋಗ್ಯ ಮೂಲಸೌಕರ್ಯವನ್ನು ಗಣನೀಯವಾಗಿ ಬಲಪಡಿಸಿದ್ದು, ಸ್ವಸ್ಥ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಮಹತ್ತರ ಕೊಡುಗೆ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಭಾರತ ಇಂದು ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಹೇಳಿದ್ದಾರೆ. ಈ ಪರಿವರ್ತನೆಯ ಮೂಲದಲ್ಲಿ ಮಾನವೀಯ ಕಾಳಜಿ ಅಡಗಿದೆ. ಯಾವುದೇ ಕುಟುಂಬಕ್ಕೆ ವೈದ್ಯಕೀಯ ತುರ್ತು ಪರಿಸ್ಥಿತಿಯು ಆರ್ಥಿಕ ಸಂಕಷ್ಟವಾಗಿ ಪರಿಣಮಿಸಬಾರದು ಎಂಬ ದೂರದೃಷ್ಟಿಯ ಚಿಂತನೆಯೇ ಸರ್ಕಾರದ ಆರೋಗ್ಯ ನೀತಿಗಳ ಆಧಾರವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಆರೋಗ್ಯ ಯೋಜನೆಗಳು ದೇಶದ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ತಲುಪಿಸುವುದರ ಜೊತೆಗೆ ಆರೋಗ್ಯ ವೆಚ್ಚದ ಭಾರವನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಶ್ರೀಲಂಕಾ ರಾಜಧಾನಿ ಕೊಲಂಬೋದಲ್ಲಿ ಇಂದು ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 5,000 ಹೆಚ್ಚು ಭರತನಾಟ್ಯ ಕಲಾವಿದರು ಒಟ್ಟಾಗಿ ಪ್ರದರ್ಶನ ನೀಡಿ ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಭಾರತದ ಸಂಗಮಂ ಗ್ಲೋಬಲ್ ಅಕಾಡೆಮಿ ಹಾಗೂ ಶ್ರೀಲಂಕಾದ ಸಂಗಮಿಳ್ ಲಿಯಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕೊಲಂಬೋದ ಗಾಲ್ ಫೇಸ್ ಗ್ರೀನ್ನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾರತ ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳ ಸಾವಿರಾರು ನೃತ್ಯ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತೀಯ ಶಾಸ್ತ್ರೀಯ ನೃತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂಭ್ರಮಿಸಿದರು. ಭರತನಾಟ್ಯದ ಶಾಶ್ವತ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವುದರ ಜೊತೆಗೆ ವಿವಿಧ ದೇಶಗಳ ನಡುವೆ ಸಾಂಸ್ಕೃತಿಕ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಂಪ್ರದಾಯಿಕ ವರ್ಣರಂಜಿತ ಉಡುಪುಗಳನ್ನು ಧರಿಸಿದ್ದ ಕಲಾವಿದರು ಗುರುಗಳ ಮಾರ್ಗದರ್ಶನದಲ್ಲಿ ಏಕಕಾಲದಲ್ಲಿ ನೃತ್ಯ ಪ್ರದರ್ಶನ ನೀಡಿ ದಾಖಲೆ ನಿರ್ಮಿಸಿದರು. ದೇಶದ ಎಡಪಂಥೀಯ ಉಗ್ರವಾದ ಪೀಡಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ವಿರುದ್ದ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11 ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. April 18 and 19 ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025 November April ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92.55 crore ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಕೇಂದ್ರ ಸರ್ಕಾರ ಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಅಲಕ್ ಎನ್ ಶರ್ಮಾ ಅವರನ್ನು ಕಾರ್ಮಿಕ ಅಂಕಿಅಂಶಗಳ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಕಾರ್ಮಿಕ ಮಾರುಕಟ್ಟೆ ಸೂಚಕಗಳನ್ನು ಬಲಪಡಿಸಲು ಮತ್ತು ನಿಯತಕಾಲಿಕವಾಗಿ ಪರಿಶೀಲಿಸಲು ಹಾಗೂ ಭಾರತದ ಕಾರ್ಮಿಕ ಮಾರುಕಟ್ಟೆಯ ವಿಕಸನಗೊಳ್ಳುತ್ತಿರುವ ರಚನೆಯನ್ನು ನಿರ್ಣಯಿಸಲು ಈ ಸಮಿತಿಯನ್ನು ರಚಿಸಲಾಗಿದೆ. ಇರಾನ್ ಜೊತೆಗಿನ ಯುದ್ದವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆ ನಂತರ ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಏತನ್ಮಧ್ಯೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆಯಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೇಯಿ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆಯಿಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ಆರ್ಐಎಸ್ಸಿ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದರು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಮ್ನ ಎಡ್ಬಾಸ್ಟನ್ನಲ್ಲಿ ನಡೆಯುವ ಎ ಗುಂಪಿನ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ತನ್ನ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 7 ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳನ್ನು ಗೆದ್ದಿದೆ. ಇದಕ್ಕೂ ಮೊದಲು ನಡೆಯುವ ದಿನದ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯಾಹ್ನ 3 ಆರಂಭವಾಗಲಿದೆ. ಅಮೆರಿಕದ ಮ್ಯಾಸಚುಸೆಟ್ನ ಜಿಲೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಸಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ತಂಡ ಹೈಟಿ ತಂಡವನ್ನು 1-0 ಪರಾಭವಗೊಳಿಸಿದೆ. ಇನ್ನೊಂದೆಡೆ ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಈಗ

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000ಕ್ಕೂ ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ಜನರ ವಿರುದ್ದ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ವಿವಿಧ ಭಾರತಿ 102.9 FM.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
5: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ऐसे करोड़ों छोटे किसानों को भी किसान क्रेडिट कार्ड की सुविधा से जोड़ा.
4: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

1:23:03 ಸಂದೇಶ ನಮಗೆ, ಸಂಗೀತ ನಿಮಗೆ. ಸಂದೇಶಗಳೇನೋ ತುಂಬಾ ಬಂದ್ಬಿಟ್ಟಿದೆ, ಆದರೆ ಅಷ್ಟೂ ಸಂದೇಶಕ್ಕೆ ನಿಮಗೆ ಸಂಗೀತ ಕೊಡೋಕ್ಕಾಗುತ್ತೋ ಆಗಲ್ವೋ? 40 ನಿಮಿಷದ ಅವಧಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕೋರಿಕೆಯ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಹಾಗೆ ಅದಕ್ಕೆ ಮುಂಚೆ ಒಂದು ಚಿಕ್ಕ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಹೇಳಿ ನಮ್ಮ ಒಂದು ಪ್ರಯತ್ನ. ಏನು ಮಾಡ್ತಾ ಇದ್ದೀರಿ? ಇನ್ನೇನು ಜ್ಯೇಷ್ಠ ಆಷಾಢ ಕಳೆದು ಶ್ರಾವಣ ಬಂತು ಅಂತ ಹೇಳಿದ್ರೆ ಹಬ್ಬದ ಸಂಭ್ರಮ ಸಡಗರ ಶುರುವಾಗಿ ಹೋಗ್ಬಿಡುತ್ತೆ. ಏನು ಅಡುಗೆ ಮಾಡೋದು ಅಂತ ಹೇಳಿದ್ರೆ, ಇನ್ನೇನು ಗಣೇಶ ಬರ್ತಾನೆ, ಚಕ್ಲಿ ಕರಗಡ್ಬು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ್ರೆ, ಆದರೆ ಚಕ್ಲಿ ಅಂತ ಹೇಳಿದಾಗ ಒಂದು ವಿಚಾರ ಜ್ಞಾಪಕ ಬಂತು. ಚಕ್ರಿನ ಕಂಡುಹಿಡಿದವ್ರು ಯಾರು, ಚಕ್ಲಿಗೆ ಹೆಸರಿಟ್ಟವ್ರು ಯಾರು ಅಂಥೇಳಿ ಒಂದು ಮಾತು, ಒಂದು ವಿಚಾರ ತಲೆ ಒಳಗಡೆ ಬಂದು ಸೂಕ್ಷ್ಮವಾಗಿ ಅವಲೋಕಿಸಿದಾಗ, ಚಕ್ಲಿ ಯಾರದ್ದು ಅಂಥೇಳಿ ಹೇಳ್ತೀರಾ? ನಮ್ಮ ಹೆಮ್ಮೆಯ ಭಾರತದ ತಿಂಡಿ ಇದು. ಇದನ್ನು ಕಂಡುಹಿಡಿದವ್ರು ಯಾರು ಅಂಥೇಳಿ ಹೇಳ್ತೀರಾ? ವೈದ್ಯಕೀಯ ಶಾಸ್ತ್ರದಲ್ಲಿ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂಥೇಳಿ ನಾವು ಕರಿತೀವಲ್ಲ, ಸುಶ್ರುತ ಅವರು ಕಂಡುಹಿಡಿದಿದ್ದು ಈ ಚಕ್ಲಿನ. ಅರೆ, ಅವ್ರು ಹೇಗೆ ಚಕ್ಲಿ ಕಂಡುಹಿಡಿತಾರೆ ಅಂಥೇಳಿ ಹೇಳ್ತೀರಾ? ಚಕ್ಲಿ ಹೆಸರು ಚಕ್ಲಿ ಅಲ್ಲ ರೀ, ಚಕ್ಲಿಗೆ ಬೇರೆ ಹೆಸರೇ ಇತ್ತು. ಅದು ಬಂದು ಬಂದು ಬಂದು ಹಿಂಗಾಗೋಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಮಕ್ಕಳಿಗೆ ಹೆಸರಿಟ್ಟಾಗಲೇ ಅದಕ್ಕಾಗಲೇ ಮಕ್ಕಳು ಇಟ್ಟಿದ್ದೇ ಒಂದು ಹೆಸರು, ಅದು ಕರೆಯೋ ಹೆಸರೇ ಒಂದಾಗಿ ಹೋಗ್ಬಿಡುತ್ತೆ. ಹಾಗೆ ಸುಶ್ರುತ ಅವರು ಯೋಚನೆ ಮಾಡಿ ಡೀಪ್ ಫ್ರೈಡ್ ಪೇಸ್ಟಿ ವಸ್ತುಗಳನ್ನು, ಅಂದರೆ ಭಕ್ಷ್ಯಗಳನ್ನು ಬೇಯಿಸಿದ ಅಗಿಯಬಹುದು

ಮಾಡಬಹುದಾದ ಆಹಾರಗಳನ್ನು ವಿಶಾಲವಾದ ಒಂದು ವಿಚಾರದ ಅಡಿಯಲ್ಲಿ ವರ್ಗೀಕರಣ ಮಾಡ್ತಾರೆ ಸುಶ್ರುತ ಅವರು. ಅದಕ್ಕೆ ಅವರು ಮೊದಲು ಇಟ್ಟಿದ್ದು ಆ ಸಂಸ್ಕೃತದ ಹೆಸರದು ಶಸ್ಕುಲಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅದು ಚಕ್ರಾಕಾರವಾಗಿ ಇರೋದ್ರಿಂದ ಅದಕ್ಕೆ ಶಸ್ಕುಲಿ ಅಂತ ಹೇಳಿ ಆ ವಸ್ತುವಿಗೆ ಹೆಸರನ್ನು ಇಡ್ತಾರೆ ಆ ತಿಂಡಿಗೆ. ಸಂಸ್ಕೃತ ಪದ ಶಸ್ಕುಲಿ ಅಂತಕ್ಕಂಥದ್ದು ಭಾರತದ ವಿವಿಧ ಪ್ರದೇಶಗಳಲ್ಲಿ ಪ್ರಯಾಣ ಮಾಡ್ತಾ ಅದು ಪ್ರಾಕೃತದ ಮೂಲದ ಚಕ್ಲಿ ಅಂತ ಹೇಳಿದ್ರೆ ವೃತ್ತಾಕಾರದ ತಿಂಡಿಯಾಗಿ ಉಳ್ಕೊಂಡ್ಬಿಡ್ತು. ದಕ್ಷಿಣ ಭಾರತದ ಸಂಸ್ಕೃತಿಗಳಲ್ಲಿ ಅದನ್ನು ತಯಾರಿಸ್ತಕ್ಕಂಥ ಭೌತಿಕ ಕ್ರಿಯೆಯನ್ನು ಭಾಷಾಂತರಿಸಿ ಅದನ್ನು ಹಿಟ್ಟನ್ನು ತಿರ್ಚೋದು ಅನ್ನೋ ಒಂದು ಪದಕ್ಕೆ ಸೇರಿಕೊಂಡು ಅದು ಮುರುಕು ಅಂತ ಹೇಳಾಯಿತು. ತಮಿಳಿನಲ್ಲಿ ತಿರುಚಿದ ಅಂಥೇಳಿ ಅದಕ್ಕೆ ಅರ್ಥ, ಮುರುಕು, ಬೆಣ್ಣೆ ಮುರುಕು ಅಂತ ಕರಿತೀವಲ್ಲ ಹಾಗೆ. ಹಾಗೆ ಇದರ ಮೂಲ ಹೆಸರು ಶಸ್ಕುಲಿ ಅಂಥೇಳಿ. ಅರೆ ಸರಿ, ಅದೆಲ್ಲ ಸರಿ ಹೋಯಿತು, ಇದನ್ನು ಏನಕ್ಕೆ ಅವರು ಕಂಡುಹಿಡಿದ್ರು ಅಂತ ಹೇಳಿದ್ರೆ ಸುಶ್ರುತ ಅವರು ಈ ಡೈಜೆಷನ್ ಬಗ್ಗೆ ತುಂಬ ಆ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ತುಂಬ ಆಳವಾಗಿ ಅವರು ಅಧ್ಯಯನ ಮಾಡ್ತಾರೆ. ಜೀರ್ಣಿಸ್ಕೊಳ್ಳೋದಕ್ಕೆ ಹಗುರವಾದಂತಹ ಒಂದು ವಸ್ತು ಬೇಕೇ ಬೇಕು ಅಂಥೇಳಿ ಅವರಿಗೆ ಅನಿಸತ್ತೆ. ಹಾಗಾಗಿ ಅವರೇನು ಮಾಡ್ತಾರೆ, ಈ ಚಕ್ಕಲಿನ ಅಂಥೇಳಿ ಅಂದರೆ ತುಪ್ಪದಲ್ಲೇ ಹುರಿಯಬೇಕು ಈ ಹಿಟ್ಟನ್ನು, ಅಧಿಕ ಕ್ಯಾಲೊರಿ ಮತ್ತು ಶಕ್ತಿಯನ್ನು ನೀಡ್ತಕ್ಕಂತಹ ಆಹಾರ ಅದು ಅಂಥೇಳಿ ಅವರು ಮಾಡಿ ತುಪ್ಪದಲ್ಲಿ ಹುರಿದಿದ್ದರಿಂದ ಅದು ತುಂಬ ಶಕ್ತಿಯನ್ನು ಕೊಡುತ್ತೆ ಅಂಥೇಳಿ ಆ ವಸ್ತುವನ್ನು ಕಂಡುಹಿಡಿದ್ರು. ಅಕ್ಕಿ ಹಿಟ್ಟಿನ ಮ್ಯಾಟ್ರಿಕ್ಸ್ ಜೊತೆ ಅದನ್ನು ಪರಿಚಯ ಮಾಡ್ತಾರೆ. ಹುರಿದ ಪುಡಿ ಮಾಡಿದ ಉದ್ದಿನ ಬೇಳೆಯೊಂದಿಗೆ ಅಕ್ಕಿ ಹಿಟ್ಟನ್ನು ಬೆರೆಸೋ ಮೂಲಕ ಸಂಪೂರ್ಣ ಅಮೈನೋ ಆಮ್ಲ ಪ್ರೊಫೈಲ್ನ ಅವರು ರಚನೆ ಮಾಡ್ತಾರೆ. ಅಕ್ಕಿನಲ್ಲಿ ಲೈಸಿನ್ ಕಡಿಮೆ, ಆದರೆ ಮೆಥಿಯೋನಿನ್ ಅಧಿಕ ಇರುತ್ತೆ. ಆದರೆ ದಾಲ್ನಲ್ಲಿ ಅಂದರೆ ಉದ್ದಿನಲ್ಲಿ ಲೈಸಿನ್ ಅಧಿಕ ಇರುತ್ತೆ, ಆ ಮೆಥಿಯೋನಿನ್ ಕಡಿಮೆ ಇರುತ್ತೆ. ಇವೆರಡರ ಮಿಶ್ರಣದಿಂದ ಶುರುವಾಗಿದ್ದು ಚಕ್ಲಿ. ಅರೆ ಚಕ್ಲಿ ಕಂಡುಹಿಡಿದ್ರು, ಯಾಕೆ ಕಂಡುಹಿಡಿದ್ರು ಅಂತ ಹೇಳ್ತೀರಾ? ಇದರಲ್ಲಿ ತೇವಾಂಶ ಇರಲ್ಲ. ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ಕುದುರೆಗಾಡಿನಲ್ಲಿ ತುಂಬ ದೂರ ದೂರ ಹೋಗ್ತಾಯಿದ್ರು, ಮತ್ತು ಇದಕ್ಕೆ ಧೂಳು ಅಂಟ್ಕೊಳ್ಳೋದಿಲ್ಲ, ದೈಹಿಕ ಶ್ರಮವನ್ನು ತಡ್ಕೊಳ್ಳೋದಕ್ಕೆ ಅಷ್ಟು ಪೋಷಕಾಂಶ ದಟ್ಟವಾಗಿರಲೇಬೇಕು ಅಂಥೇಳಿ ಅವರು ಚಕ್ಲಿನ ಕಂಡುಹಿಡಿದ್ರು. ಇವತ್ತು ನಾವು ತಿಂತಿರೋ ಬೆಣ್ಣೆ ಮುರುಕು ಚಕ್ಲಿ ಯಾರದ್ದು ಅಂತ ಹೇಳ್ತೀರಾ? ಸುಶ್ರುತ ಅವರು ಕಂಡುಹಿಡಿದಿದ್ದು. ಸಂದೇಶ ನಿಮಗೆ, ಸಂಗೀತ ನಿಮಗೆ ಚಿತ್ರದಲ್ಲಿ ಇವಾಗ ಮೊದಲಿಗೆ ಪ್ರಸಾರವಾಗ್ತಾ ಇದೆ. ಓ ನನ್ನಲೆ ಚಿತ್ರದ ಹಾಡು, ಕನಸುಗಾರನ ಒಂದು ಕನಸು ಕೇಳಮ್ಮ. ಈ ಹಾಡನ್ನು ಪ್ರಸಾರ ಮಾಡಿ ಅಂಥೇಳಿ ಚಿಕ್ಕೋಡಿಯಿಂದ ಸ್ಮಿತಾ ಹಣಮಂತ, ಅನ್ವಿತಾ, ಅರ್ಪಿತಾ ಹೊಸ್ಮನಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಕೋರಿಕೆ ಗೀತೆ ಈಗ ಪ್ರಸಾರವಾಗ್ತಾ ಇದೆ.

ನಿಮ್ಮಿಷ್ಟದ ಗೀತೆಯನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ 1 ಗಂಟೆ 20 ನಿಮಿಷದ ನಂತರ ಬಂದ ಎಲ್ಲ ಸಂದೇಶಗಳನ್ನು ಕೂಡ ಪರಿಗಣಿಸ್ತೇವೆ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಕೋರಿಕೆಯ ಚಿತ್ರಗೀತೆಗಳು ಪ್ರಸಾರವಾಗುತ್ತೆ. ಇವಾಗ ಸರಿ, ಈಗ ಹೊರಟ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ, ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಾನು ತುಂಬ ದಿನದಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀನಿ ಸರ್, ಪ್ರಸಾರನೇ ಆಗ್ತಾ ಇಲ್ಲ, ಈ ಒಂದು ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡ್ತೀರಾ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಗೀತೆ ಪ್ರಸಾರವಾಗ್ತಾ ಇದೆ. ಹೊರಟ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಮತ್ತು ದಂದಿತಾ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಶಂಕರ್ ಅವರ ಸಂಗೀತವಿದೆ.

ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಸಂದೇಶ ನಮಗೆ, ಸಂಗೀತ ನಿಮಗೆ, ಸಂದೇಶಗಳೇನೋ ಸಾಕಷ್ಟಿದೆ. ಸಂಗೀತಗಳು ಆ ಒಂದು ಕನಿಷ್ಠ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕೂಡ ಪ್ರಸಾರವಾಗುತ್ತೆ. ಸುಂಟ್ರಗಾಳಿ ಚಿತ್ರದ ಗೀತೆ ಇವಾಗ ಪ್ರಸಾರವಾಗ್ತಾ ಇದೆ. ಕುನಾಲ್ ಗಂಜವಾಲ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ರಂಗನಾಥ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿದೆ. ಈ ಹಾಡಿಗೆ ಇಷ್ಟಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಸೌಭಾಗ್ಯ ರಾಜನಕುಂಟೆಯಿಂದ. ಅವರ ಕೋರಿಕೆಯ ಗೀತೆ

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
3: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ ವೆಂಕಿ ಚಿತ್ರದ ಗೀತೆ ಶುಭ ಮಧ್ಯಾಹ್ನ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ಸೊಗಸಾದು ಒಂದು ಡ್ಯುಯೆಟ್ ಗೀತೆಯನ್ನು ಪ್ರಸಾರ ಮಾಡ್ತೀರಾ ಅಂತ ಹೇಳಿ ಎಸ್ ಎಂ ಶೋಭಾ ಹಾಸನದಿಂದ ಸಂದೇಶವನ್ನು ಕಳಿಸಿದರೆ ಅವರ ಕೋರಿಕೆ ಗೀತೆ ಈಗ ಪ್ರಸಾರವಾಗ್ತಾ ಇದೆ.

ಮೂಡಿ ಬಂದ ಗೀತೆ ಉನಿ ಮೆನನ್ ಮತ್ತು ಸುಪ್ರಿಯಾ ಅವರ ಧ್ವನಿಯಲ್ಲಿತ್ತು. ಕವಿರಾಜ್ ಅವರ ಸಾಹಿತ್ಯಕ್ಕೆ ನೀಲ್ ಎಂ ಅವರ ಸಂಗೀತವಿತ್ತು. ಸಂದೇಶ ನಮಗೆ ಸಂಗೀತ ನಿಮಗೆ ನಿಮಗಾಗಿ ಸಂಗೀತಗಳು ಪ್ರಸಾರವಾಗ್ತಾ ಇದೆ. ಈಗ ಪ್ರಸಾರವಾಗುತ್ತೆ ಹಿಮಪಾತ ಚಿತ್ರದ ಒಂದು ಗೀತೆ. ಉಡುಪಿಯಿಂದ ಉದಯವರ ಸಂದೇಶ ಇದು. ಈ ಗೀತೆಯನ್ನು ಕೇಳಬೇಕು, ದಯವಿಟ್ಟು ಪ್ರಸಾರಿಸ್ತೀರಾ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಗೀತೆ ಪ್ರಸಾರವಾಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿರುವ ಈ ಗೀತೆಯ ಸಾಹಿತ್ಯ ಹಂಸಲೇಖ ಅವರದ್ದು, ಸಂಗೀತ ಕೂಡ ಹಂಸಲೇಖ ಅವರದ್ದೇ. ಆ ಒಂದು ಗೀತೆ ಈ ಹೊತ್ತಿನಲ್ಲಿ

ಸಂದೇಶ ನಮಗೆ, ಸಂಗೀತ ನಿಮಗೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿದೆ. ಆ ಗೀತೆ ಯಾವುದಪ್ಪ ಅಂತ ಹೇಳಿದ್ರೆ ರಣಧೀರ ಚಿತ್ರದ್ದು. ಕೆಂಪರಾಜು ಮಾರಸಂದ್ರ ತುರುವೇಕೆರೆಯಿಂದ ಸಂದೇಶವನ್ನು ಕಳಿಸಿ, ರಣಧೀರ ಚಿತ್ರದ ಒಂದಾನೊಂದು ಕಾಲದಲ್ಲಿ ಆರಂಭ ಈ ಗೀತೆಯನ್ನು ದಯವಿಟ್ಟು ಪ್ರಸಾರಿಸ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರವಾಗುತ್ತೆ. ಈ ಗೀತೆಯ ನಂತರ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

ವೀಕೆಂಡ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಒಂದಿಷ್ಟು ಮಧುರವಾದ ಅಪರೂಪದ ಗೀತೆಗಳನ್ನು ಕೇಳ್ತಾ ಸಾಗುವ ಈ ಸಮಯದಲ್ಲಿ ಶ್ರುತಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಎ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಚಿತ್ರ ಅವರ ಧ್ವನಿಯಲ್ಲಿ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿತ್ತು. ಕೊಡಗಿನ ಕಾವೇರಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಅವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಹಿಂದಿನ ಯುಪಿಎ ಅವಧಿಗೆ ಹೋಲಿಸಿದರೆ ಈಗಿನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚು ತೆರಿಗೆ ಹಂಚಿಕೆಯಾಗಿದೆ ಎಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೇಂದ್ರದಿಂದ ತೆರಿಗೆ ಹಂಚಿಕೆ ವಂಚನೆ ಕುರಿತ ರಾಜ್ಯ ಸರ್ಕಾರದ ಆರೋಪಗಳನ್ನು ನಿರಾಕರಿಸಿದರು. ರಾಜ್ಯಕ್ಕೆ ಹಂಚಿಕೆಯಾದ ತೆರಿಗೆ ವಿವರಗಳನ್ನು ಒದಗಿಸಿದ ಸಚಿವರು, ರಾಜ್ಯವು 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಹಂಚಿಕೆಯನ್ನು ಪಡೆದುಕೊಂಡಿದೆ ಎಂದು ಹೇಳಿದರು. ಬಂಡವಾಳ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ರಾಜ್ಯಕ್ಕೆ 50 ವರ್ಷಗಳವರೆಗೆ 18,000 ಕೋಟಿ ರೂಪಾಯಿ ಬಡ್ಡಿರಹಿತ ಸಾಲ ನೀಡಲಾಗಿದೆ. 8,100 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿಗಳನ್ನು ನಿರ್ಮಿಸಲು 63,000 ಕೋಟಿ ರೂಪಾಯಿ ಕೇಂದ್ರ ನಿಧಿ ನೀಡಲಾಗಿದೆ. ರೈಲ್ವೆ ಮೂಲಸೌಕರ್ಯಕ್ಕಾಗಿ 7,700 ಕೋಟಿ ರೂಪಾಯಿ, ಬೆಂಗಳೂರು ಚೆನ್ನೈ ಕಾರಿಡಾರ್ ಯೋಜನೆಗೆ 7,000 ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದು ಹಣಕಾಸು ಸಚಿವರು ಮಾಹಿತಿ ನೀಡಿದರು. ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು 1,354 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಮುಂದಿನ ವರ್ಷ ಜೂನ್ ವೇಳೆಗೆ ಕೊಪ್ಪಳ ಮತ್ತು ಗದಗ ಹಸಿರು ಶಕ್ತಿಯ ಕೇಂದ್ರವಾಗಲಿದೆ. ಜನಧನ್, ಮುದ್ರಾ, ಆಯುಷ್ಮಾನ್ ಇನ್ನಿತರ ಕೇಂದ್ರದ ಯೋಜನೆಗಳು ಹಾಗೂ ನವೋದ್ಯಮಗಳಿಗೆ ನೀಡಿದ ಪ್ರೋತ್ಸಾಹದಿಂದ ಕರ್ನಾಟಕವು ಪ್ರಯೋಜನ ಪಡೆದಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಳೆದ 12 ವರ್ಷಗಳ ಜನಪರ ಆಡಳಿತದಲ್ಲಿ ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಮತ್ತು ಸುಧಾರಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಿಮ್ಸ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಲಿಫ್ಟ್ ಮತ್ತಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನೀಡಿರುವ 1.5 ಕೋಟಿ ರೂಪಾಯಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅನುದಾನದಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು. ಜಗತ್ತಿನಲ್ಲಿಯೇ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದೆ. ಆರೋಗ್ಯವಂತ ಮತ್ತು ಸಶಕ್ತ ಭಾರತ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ ಸಿಎಸ್ಐಆರ್ ಆರ್ಐಎಸ್ಸಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಭಾರತವು ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಪ್ರೋತ್ಸಾಹಿಸುವ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ದೂರ ಸರಿಯುತ್ತಿವೆ ಎಂದರು. ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10% ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಭಾರತದಲ್ಲಿ 2,30,000 ನವೋದ್ಯಮಗಳಿವೆ. ದೇಶದ 2 ಮತ್ತು 3ನೇ ಹಂತದ ನಗರಗಳಲ್ಲಿ 25 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಲಭಿಸಿದೆ ಎಂದು ಅವರು ತಿಳಿಸಿದರು. 2 ದಿನಗಳ ರೈಸ್ ಸಮಾವೇಶದಲ್ಲಿ ಏರೋಸ್ಪೇಸ್, ಆಹಾರ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ನವೋದ್ಯಮಗಳು ತನ್ನ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿವೆ. ಉದ್ಘಾಟನಾ ಸಮಾರಂಭದಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯತ್ನಗಳಿಗಾಗಿ ಐಐಟಿ ಧಾರವಾಡ, ಐಐಟಿಎಂ ಚೆನ್ನೈ ಮತ್ತು ನಿವೇದಿ ಐಸಿಎಆರ್ ಒಪ್ಪಂದಗಳಿಗೆ ಸಹಿ ಹಾಕಿದವು. ದೇಶದ ಎಡಪಂಥೀಯ ಉಗ್ರವಾದ ಬಾಧಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ದ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11ರಂದು ಭಾರತೀಯ ನ್ಯಾಯಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ.
ಏಪ್ರಿಲ್ 18 ಮತ್ತು 19ರಂದು ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ

0: ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025 ನವೆಂಬರ್ನಿಂದ 2026 ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92.55 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವಿಶ್ವ ರಕ್ತದಾನಿಗಳ ದಿನ. ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ರಕ್ತದಾನದ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಸಮಾಜದಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಹೆರಿಗೆ, ಅಪಘಾತ, ವಿವಿಧ ಶಸ್ತ್ರಚಿಕಿತ್ಸೆ, ರಕ್ತಹೀನತೆ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ. 18 ವರ್ಷದಿಂದ 60 ವರ್ಷದೊಳಗಿನ 45 ಕೆಜಿಗಿಂತ ಹೆಚ್ಚು ತೂಕವಿರುವ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯು 6 ತಿಂಗಳಿಗೊಮ್ಮೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬಹುದಾಗಿದೆ. ಒಬ್ಬ ವ್ಯಕ್ತಿ ಮಾಡುವ ರಕ್ತದಾನದಿಂದ ಕನಿಷ್ಠ 3 ಪ್ರಾಣಗಳನ್ನು ಉಳಿಸಲು ಅನುಕೂಲವಾಗುತ್ತದೆ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಕಷ್ಟದ ಸಮಯದಲ್ಲಿ ಕುಟುಂಬಗಳಿಗೆ ಬೆಂಬಲ ನೀಡುವ ನಮ್ಮ ಸಮಾಜದಲ್ಲಿ ಸಹಾನುಭೂತಿಯ ಮನೋಭಾವವನ್ನು ಬಲಪಡಿಸುವ ರಕ್ತದಾನಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ತಿಳಿಸಿದ್ದಾರೆ. ರಕ್ತದಾನ ಸಂಸ್ಕೃತಿ ಪೋಷಿಸುವುದನ್ನು ಮುಂದುವರಿಸೋಣ ಮತ್ತು ಹೆಚ್ಚಿನ ಜನರು ರಕ್ತದಾನ ಮಾಡಲು ಪ್ರೇರೇಪಿಸೋಣ ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ 59 ಕೋಟಿ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಮುಖ ರಸ್ತೆಗಳಿಗೆ ಅಗತ್ಯವಿರುವ ಸುಧಾರಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಅನುದಾನ ಬಳಕೆಯಾಗಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋಲಾರದ ಮಾವು ಬೆಳೆಗಾರರ ಹಿತರಕ್ಷಣೆ ಹಾಗೂ ಎಪಿಎಂಸಿ ಮಾರುಕಟ್ಟೆಗೆ ಭೂಮಿ ಮಂಜೂರು ಕುರಿತು ಚರ್ಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಹಾಗೂ ಅವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಳೆದ ಸಾಲಿನಲ್ಲಿ ಮಂಜೂರು ಮಾಡಿದಂತೆ ಪಿಡಿಪಿಎಸ್ ಮಂಜೂರು ಮಾಡಲು ಸಭೆಯಲ್ಲಿ ಮನವಿ ಮಾಡಲಾಯಿತು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉದ್ದೇಶಿತ ನೂತನ ಎಪಿಎಂಸಿ ಮಾರುಕಟ್ಟೆಗಾಗಿ 80 ಎಕರೆ ಜಾಗವನ್ನು ಗುರುತಿಸಲಾಗಿದೆ. ಇದರಲ್ಲಿ ಯಾವುದೇ ತಕರಾರು ಅಥವಾ ವಿವಾದವಿಲ್ಲದ 60 ಎಕರೆ ಜಾಗವನ್ನು ಎಪಿಎಂಸಿಗೆ ಹಸ್ತಾಂತರಿಸಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಹಯೋಗದಲ್ಲಿ ರಾಷ್ಟಮಟ್ಟದಲ್ಲಿ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿ ನಡೆಸಲಾಗುತ್ತಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೂನ್ 11 ಮತ್ತು 12 ನಡೆದ ಸಮೀಕ್ಷೆಯಲ್ಲಿ 90 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ಡಯಟ್ ಪ್ರಾಚಾರ್ಯ ಎಂ ನಾಸಿರುದ್ದೀನ್ ತಿಳಿಸಿದರು. ಸಮೀಕ್ಷಾದಾರರಿಗೆ ಜಿಲ್ಲಾ ಹಂತದಲ್ಲಿ ತರಬೇತಿ ನೀಡಿ ಟ್ಯಾಬ್ಲೆಟ್ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಮೀಕ್ಷೆ ನಡೆಸಲಾಗಿದೆ. ಪ್ರಸಕ್ತ ವರ್ಷ 4ನೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳ ಮೂಲಭೂತ ಭಾಷಾ ಕೌಶಲ ಮತ್ತು ಸಂಖ್ಯಾಜ್ಞಾನ ಕೌಶಲ ಪರೀಕ್ಷಿಸಲಾಗಿದೆ ಎಂದು ತಿಳಿಸಿದರು. ನೋಡಲ್ ಅಧಿಕಾರಿ ಎಲ್ ರೇವಣ್ಣ ಮಾತನಾಡಿ, ಶಾಲಾ ಪ್ರಶ್ನಾವಳಿ ಮೂಲಕ ಮೂಲಭೂತ ಸೌಲಭ್ಯಗಳು, ಶಿಕ್ಷಕರ ಪ್ರಶ್ನಾವಳಿಯಿಂದ ವಿದ್ಯಾರ್ಹತೆ ಮತ್ತು ವೃತ್ತಿಪರ ಮಾಹಿತಿ, ವಿದ್ಯಾರ್ಥಿ ಪ್ರಶ್ನಾವಳಿ ಮೂಲಕ ಕಲಿಕಾ ಪ್ರಗತಿ ಮೌಲ್ಯಮಾಪನ ಮಾಡಲಾಗುವುದು ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆ ಸಹಯೋಗದೊಂದಿಗೆ ಕಸ ವಿಂಗಡಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
3: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
2: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
3: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
4: ಚಿತ್ರತಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆ ಎಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತಿನ ಚಿತ್ರತಾನದ ಕಾರ್ಯಕ್ರಮದಲ್ಲಿ ರಸಿಕಾ ಚಿತ್ರದ ಒಂದಿಷ್ಟು ಗೀತೆಗಳನ್ನು ಕೇಳ್ತಾ ಸಾಗುವ. ಆರಂಭಕ್ಕೆ SP ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಗೀತೆ ತನನಂ ತನನಂ.

ಒಂದೇ ಚಿತ್ರದ ಗೀತೆಯನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ರಸಿಕಾ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೇವೆ. ಈಗ ಪ್ರಸಾರವಾದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಇವಾಗ ಪ್ರಸಾರವಾಗುತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಈ ಗೀತೆ.

0: ಡಿಶ್ಯೂ
1: ಡಿಶ್ಯೂ
0: ಡಿಶ್ಯೂ ಡಿಶ್ಯೂ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗೀತೆಯನ್ನು ಕೇಳ್ತಾ ಇದ್ದೀರಾ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ. ಈ ಗೀತೆಯ ನಂತರ 3 ಗಂಟೆಯಿಂದ 4 ಗಂಟೆಯವರೆಗೆ ಹಿಂದಿ ಕಾರ್ಯಕ್ರಮಗಳ ಪ್ರಸಾರ, ಸಖಿ ಸಹೇಲಿ ಮತ್ತಿತರ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. 4 ಗಂಟೆಗೆ ನಮ್ಮ ನಿಲಯದಿಂದ ಪರಿಮಳ ಕಾರ್ಯಕ್ರಮದಲ್ಲಿ ಹಿರಿಯ ಚಿತ್ರನಟ ಶ್ರೀ ಶಂಕರ ಅಶ್ವಥ್ ಅವರೊಂದಿಗೆ ಸಂದರ್ಶನ ಇರುತ್ತೆ.

ಧ್ವನಿ ಗಾಂಧಾರಿ, ಆಪ್ಕಾ ಪುತ್ರ ವಿಕರ್ಣ ಮಹಾರಾಜ.

चित्रसेन, उपचित्र, सुचारू, चित्राक्ष, नंद और उपेंद्र मारे गए।

ಮಹಾರಾಜ್, ದುರ್ಮುಖ್ ದುರ್ಜಯ್ ದುಷ್ಕರ್ಣ ಶತ್ರುಂಜಯ್ ಬಿಂದ್. ಗಾಂಧಾರಿ, ಆಪ್ಕೆ ಪುತ್ರೋ ಕಿ ಸಂಖ್ಯಾ ಘಟ್ಟೆ ಘಟ್ಟೆ ಕೇವಲ ದೂರ ಹೈ.

0: अभी आपने सुना डॉक्टर शंकर शेष के लिखे नाटक अभिशप्त गांधार का दूसरा और अंतिम भाग। इसका निर्देशन किया सुदर्शन कुमार ने। आकाशवाणी के दिल्ली केंद्र की प्रस्तुति आपने सुनी। इसी के साथ आज का नाट्य तरंग कार्यक्रम समाप्त हुआ।
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: 4:39 ಪರಿಮಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ಹೇಳಿ ಇದ್ದೇನೆ. ಈ ಭಾನುವಾರದ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

0: ಅಭಿಮಾನ ಮತ್ತು ಪ್ರೀತಿಯ ಕಾರಣಕ್ಕಾಗಿ ಅದೇನೇ ಆಗಲಿ ನಾನು ಇವತ್ತು ಸಮಯ ಕೊಟ್ಟೇ ಕೊಡ್ತೀನಿ ಅಂತೇಳಿ ಹಠ ಹಿಡಿದು ಭೀಷ್ಮಂತರ ಕೂತೇ ಬಿಟ್ರಿ. ತುಂಬ ಹೃದಯದ ಸ್ವಾಗತ ನಿಮಗೆ.
1: ಅದಕ್ಕೆ ಮುಖ್ಯವಾದ ಕಾರಣನೇ ನಮ್ಮಪ್ಪ ಸರ್. ಅದ್ರ ನೆನೆಸ್ಕೊಂಡ್ರೆ ಸಾಕು, ನೋಡಿದವರು ನಾನು ಏನಪ್ಪ ನಾಟಕ ಮಾಡ್ತೇನೆ ನಟನೆ ಮಾಡ್ತೇನೆ ಅಂತಾರೆ. ಪ್ರಾಯಶಃ ನೀವ್ ಎದುರುಗಡೆ ಇದ್ರೆ ಈಗ ನನ್ನ ಕಣ್ಣಲ್ಲಿ ನೀರ್ ಬರ್ತಿರತ್ತೆ ನೀವು ಕಾಣಬಹುದು. ಯಾಕೆ ಅಂತಂದ್ರೆ ಆ ದಿವ್ಯ ಶಕ್ತಿ ನನ್ನ ಅಷ್ಟು ಕಟ್ಟಾಕ್ಬಿಟ್ಟಿದೆ ಸರ್. ನನ್ನ ಜೀವನನ ಪರಿವರ್ತನೆ ಮಾಡೋದು ಬೇರೆ, ಬಟ್ ಇದೇನಂದ್ರೆ ಹಿಡಿತದಲ್ಲಿ ಇಟ್ಕೊಂಡಿದೆ ನನ್ನ ಆ ದಿವ್ಯ ಶಕ್ತಿ ನನ್ನ ಹಿಡಿದುಕೊಂಡಿದೆ. ಅದಕ್ಕೋಸ್ಕರನೇ
0: ನೋಡಿ ಎಲ್ಲೋ ಆ ಒಂದು ಮಾತು,
1: ನಾನೇ ಭಾಗ್ಯವಂತ ಸರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅಂತ ನಾ ತಿಳ್ಕೊಳ್ತೀನಿ.
0: ಇಲ್ಲ ನಮ್ಮೆಲ್ಲ ಕೇಳಿದ್ರು ಕೂಡ ನಿಮ್ಮ ಈ ಒಂದು ಧ್ವನಿಯನ್ನ ಕೇಳೋದಕ್ಕೆ ನೋಡಿ ಎಲ್ಲೋ ಒಂದು ಸೆಳೆತ ನಿಮ್ಮ ಧ್ವನಿಯಲ್ಲಿ, ಅಪ್ಪನ ಧ್ವನಿಯ ಒಂದು ಸೊಗಡು ಕಾಣಿಸುತ್ತೆ ನಮ್ಗೆ.
1: ಅದಕ್ಕೆ ಈ ಅದ್ವೈತದ ಒಂದು ಫಿಲಾಸಫಿನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನೀನು ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಅಂತ ನಾವ್ ಏನ್ ಹೇಳ್ತೀವಲ್ವಾ, ಅದನ್ನ ನೀನು ಯಾವ್ದನ್ನ ಜಾಸ್ತಿ ಸ್ಮರಣೆ ಮಾಡ್ತೀಯ, ಸ್ಮರಣೆ ಅಂದ್ರೆ ಒಳ್ಳೆಯ ರೀತಿಯ ನೆನಪು, ಅದನ್ನ ನೀನು ಮಾಡ್ತೀಯ ಅದನ್ನ ಅಭ್ಯಾಸ ಮಾಡ್ಕೋತೀಯ, ಕೊನೆಗೆ ನೀನ್ ಅದೇ ಆಗ್ತೀಯ ಅಂತ. ಹಾಗೆ ನನ್ನ ತಂದೆನ ಯಾರೋ ಒಬ್ಬ ಮಹಾನ್ ವ್ಯಕ್ತಿ ನನಗೆ ಮಾರ್ಗದರ್ಶಕರು, ನನ್ನ ತಂದೆ ತೀರ್ಕೊಂಡಾಗ ಶಂಕರವ್ರೆ ಜಪ ತಪ ಶ್ಲೋಕ ಏನ್ ಬೇಕಾದ್ರೆ ಹೇಳಿ, ಇನ್ ಮುಂದಕ್ಕೆ ಧ್ಯಾನ ಮಾತ್ರ ನಿಮ್ ತಂದೆಯವ್ರದ್ದು ಮಾಡಿ ಅಂತ ಹೇಳಿದ್ರು ಸರ್. ನನ್ಗೆ ಉಸಿರು ನಿಂತೋಯ್ತು ಒಂದು ಕ್ಷಣ. ಯಾಕೆ ಅಂತಾರೆ ಈ ತರ ಉಪದೇಶ ಇದುವರೆಗೂ ಯಾರು ಮಾಡಿಲ್ಲ ನನಗೆ, ಬೇರೆಯವ್ರಿಗೆ ಮಾಡಿರ್ಬೋದು ನಂಗೆ ಗೊತ್ತಿಲ್ಲ. ಎಂತ ಉಪದೇಶ ಅಂತ ಅವತ್ತಿಂದ ನಾನು ಪ್ರಯತ್ನ ಪಟ್ಟೆ, ಅಭ್ಯಾಸ ಮಾಡಕ್ ಶುರು ಮಾಡಿದೆ ಸರ್. ಅದ್ರದ್ದು ಫಲ ನಾನು ವರ ಅಂತ ನೀವ್ ಏನ್ ಹೇಳ್ತೀರ, ಅದು ಅದರದ್ದು ಫಲವೇ, ಆ ಫಲಶ್ರುತಿನೇ ನಿಮ್ಗೆ ಈಗ ಕೇಳಿಸ್ತಾ ಇರೋದು.
0: ಏನು ಎಲ್ಲೋ ನೋಡಿ ಆಗ್ಲೇ ಒಂದ್ ಸಂದೇಶ ಬಂತು, ಸೇಮ್ ಅಶ್ವಥ್ ಸರ್ ತರ ಅಂತ ಹೇಳಿ ಕೇಳಿದ್ರು, ಒಂದ್ ಸಂದೇಶ ಕಳಿಸೇ ಬಿಟ್ರು. ಇವತ್ತಿನ ಭಾನುವಾರದ ವಿಶೇಷ ಅತಿಥಿಯಾಗಿ ಪರಿಮಳ ಕಾರ್ಯಕ್ರಮದಲ್ಲಿ ನೀವು ನಮ್ ಜೊತೆ ಇದ್ದೀರಿ, ನಿಮಗೆ ತುಂಬ ಹೃದಯದ ಸ್ವಾಗತ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
0: ಓಕೆ, ನಿಮ್ಮೊಂದಿಗೆ ಯಾಕೆ ಅಂತ ಹೇಳಿದ್ರೆ ನಿಮ್ ಹೆಸರಲ್ಲಿ 50-50 ಇದೆ. ಏನು ಗೊತ್ತಾ, ಶಂಕರ್ ಅಂದ್ರೆ ನೀವು, ಅಶ್ವಥ್ ಅಂದ್ರೆ ಮೇಷ್ರು. ಇವತ್ತು ಮೇಷ್ರ ಕುರಿತಾದ ಒಂದಿಷ್ಟು ಮಾತು, ಜೊತೆಗೆ ನಿಮ್ಮ ಸಿನಿ ರಂಗದ ಪಯಣದ ಜೊತೆಗೆ ಒಂದಿಷ್ಟು ಮಾತು, ಇಷ್ಟನ್ನು ಕೇಳೋದಕ್ಕೆ ನಮ್ಮ ಶ್ರೋತೃ ಬಂಧುಗಳು ಕಾಯ್ತಾ ಇದ್ದಾರೆ.
1: ಖಂಡಿತವಾಗ್ಲೂ ಸರ್, ಹಾಗೆ ನಾನು ಮೇಷ್ಟ್ರ ಮಾತು ಹೇಳಿದ್ರೆ ನನ್ನ ಶಿಷ್ಯನಾಗಿ ಹೇಳ್ತಿದ್ದೆ ಅಷ್ಟೇ.
0: ಈಗ ನಿಮ್ಮನ್ನ ಶಂಕರ್ ಅಶ್ವಥ್ ಅಂದ್ರೆ ಸರಿನಾ, ಮೇಷ್ಟ್ರ ಮಗ ಅಂದ್ರೆ ಸರಿನಾ?
1: ಎರಡು ಒಂದೇ,
0: ಎರಡು ಒಂದೇ.
1: ಅಳಿಯಲ್ಲ ಮಗಳ ಗಂಡ.
0: ಹೌದೌದು,
1: ಶಿವ ಅಂದ್ರು ಒಂದೇ, ಶಂಕರ ಅಂದ್ರು ಒಂದೇನೆ.
0: ಹೌದೌದು. ಆಯ್ತು, ಶಂಕರ್ ಅಶ್ವಥ್ ಅವರೇ, ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ನಿಮ್ಮೊಂದಿಗೆ ಸಾಕಷ್ಟು ಮಾತುಗಳನ್ನು ಆಡಬೇಕು, ಹಾಗಾಗಿ ನಿಮ್ಮ ಇಷ್ಟದ ಯಾವುದು ಗೀತೆನ ಮೊದಲನೇದಾಗಿ ನೀವು ಕೇಳೋದಕ್ಕೆ ಬಯಸ್ತೀರಿ? ನಿನ್ನೊಲುಮೆ ನಮಗಿರಲಿ ತಂದೆ ಆಗ್ಬೋದಾ?
1: ಅಯ್ಯೋ ನನ್ನ ತಂದೆನೇ ಅವನು
0: ಅಲ್ವಾ,
1: ತಂದೆನೆ.
0: ಆ ಒಂದು
1: ಕೇಳಕ್ಕೆ ಇಷ್ಟಪಡ್ತೀನಿ ಸರ್.
0: ಆ ಗೀತೆಯೊಂದಿಗೆ ನಾವು ಸಾಗೋಣವೇ?
1: ಖಂಡಿತ.
0: ಶ್ರೋತೃಗಳೇ, ಇವತ್ತು ಕೆ ಎಸ್ ಅಶ್ವಥ್ ಅವರ ಮಗ ಶ್ರೀ ಶಂಕರ್ ಅಶ್ವಥ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಮೆಚ್ಚಿನ ಗೀತೆಯೊಂದಿಗೆ, ಅವರ ತಂದೆಯವರ ಮೆಚ್ಚಿನ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಚಾರಗಳನ್ನು ತಿಳ್ಕೋತಾ ಸಾಗುವ.

0: ತಂದೆಯವರ ಸ್ಮರಣೆಯೊಂದಿಗೆ ಸಾಗ್ತಾ ಇದ್ದೇವೆ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಮಗಿದ್ದಾರೆ ಶ್ರೀ ಶಂಕರ್ ಅಶ್ವಥ್ ಅವರು. ಅಶ್ವಥ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನೋಡಿ, ನಿಮ್ ಬಾಯಲ್ಲೇ ಬರಕ್ ಶುರು ಆಯ್ತು ಈಗ. ನನ್ನ ಹೆಸರೇ ಬಿಟ್ಟೋಯ್ತು, ನಮ್ಮಪ್ಪನ್ನೇ ಕರೀತೀರ ನೀವು. ಆ ಭಾಗ್ಯನು ನಮ್ಮಪ್ಪನೇ ಕೊಟ್ಟಿರೋದು ಸಾ. ನೋಡಿ, ಈಗ ನಾವೆಲ್ಲ ಹೇಳ್ತೀವಿ ತಂದೆಗೆ ತಕ್ಕ ಮಗ ಅಂತ ಎಲ್ಲ ಹೇಳ್ಬಿಡ್ತೀವಲ್ವಾ. ಆದ್ರೆ ಅದು ಆ ದಡದಲ್ಲಿ ಇರೋರಿಗೆ ನಾವು ಈ ದಡದಿಂದ ನಿಂತ್ಕೊಂಡು ಹೇಳ್ತೀವಿ. ಬಟ್ ನಾವು ಆ ದಡಕ್ಕೆ ಹೋದಾಗ ಯೋಚನೆ ಮಾಡಿದ್ರೆ, ತಂದೆಗೆ ತಕ್ಕ ಮಗನಾಗ ಆಗಬೇಕು ಅನ್ನೋ ಒಂದು ಆಸಕ್ತಿ, ಒಂದು ತಪಸ್ಸೆ ಅದು. ಅದು ಮಾಡಿದಾಗ ಪ್ರತಿಫಲ ಇಷ್ಟೇ ಸಿಕ್ಕತ್ತೆ, ಹೀಗೆ ಸಿಕ್ಕತ್ತೆ ಅಂತ ಹೇಳಕ್ಕಾಗಲ್ಲ. ಮಾಡಿದವರೆಲ್ಲರೂ ತಂದೆಗೆ ತಕ್ಕ ಮಗ ಆಗೋಗ್ಬಿಡ್ತಾರೆ, ಎಲ್ಲರೂ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಸಾತ್ವಿಕವಾದ ಒಂದು ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಪಿತೃದೇವತೆಗಳು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದಕ್ಕೆ ನಿಮ್ ಬಾಯಲ್ಲಿ ಈಗ ಬಂದಿದ್ದೆ ಸಾಕ್ಷಿ.
0: ಶಂಕರ ಶತ ಅವರೇ, 370 ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ತಂದೆಯವರು. ಕೊನೆಯ ತನಕ ಮನೆಯವರ ವಿರೋಧ ಕಟ್ಕೊಂಡು ಕೂಡ ಚಿನ್ನದಂತಹ ಸರ್ಕಾರಿ ಉದ್ಯೋಗಕ್ಕೆ ರಾಜೀನಾಮೆ ನೀಡಿದ್ರು. ಬಣ್ಣದ ಜಗತ್ತಿಗೆ ಅಡಿಯಿಟ್ರು ಕರಗನಹಳ್ಳಿ ಸುಬ್ರಾಯರ್ ಅಶ್ವಥ್ ನಾರಾಯಣರು. ಅವರ ಒಂದು ಕೋರಿಕೆ ಏನಾದ್ರು ಇತ್ತ ನೀವು ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿ?
1: ವಿರೋಧ ಇತ್ತು, ಕೋರಿಕೆ ಇರಲಿಲ್ಲ.
0: ಹೇಗೆ
1: ವಿರೋಧ ಇತ್ತು
0: ನೋಡಿ, ಚಿನ್ನದಂತಹ ಸರ್ಕಾರಿ ಉದ್ಯೋಗಕ್ಕೆ ಅವರು ರಾಜೀನಾಮೆ ನೀಡಿದ್ರು, ಬಣ್ಣದ ಜಗತ್ತಿಗೆ ಅಡಿ ಇಟ್ರು, ಮಗ ಯಾಕೆ ಬಣ್ಣದ ಜಗತ್ತಿಗೆ ಬರಬಾರ್ದು?
1: ಅದಕ್ಕೆ ಈಗ ನೀರಲ್ಲಿ ಇದ್ದವ್ರಿಗೆ ತಾನೇ ಗೊತ್ತಾಗತ್ತೆ ಅದು ಚಳಿನ ಬಿಸಿನ ಅಂತ.
0: ಕರೆಕ್ಟ್
1: ಅಲ್ವಾ? ಅದ್ರ ಆಳ ಅದ್ರದ್ದೆಲ್ಲ ಅಂತ ಹೇಳ್ತಾರಲ್ಲ, ವೇರ್ ನೋಸ್ ವೇರ್ ದಿ ಶೂ ಬೈಟ್ಸ್ ಅಂತ.
0: ಕರೆಕ್ಟ್.
1: ಆದ್ರಿಂದ ಹಾಗಾಗಿ ಅವ್ರಿಗೆ ಅಲ್ಲಿಗೆ ಬಂದ ಮೇಲೆ ಅಂದ್ರೆ ಸ್ವಾಭಾವಿಕವಾಗಿ ಬೈ ಬರ್ತ್ ಅಂತ ನಾವ್ ಹೇಳ್ತೀವಲ್ಲ, ಅವ್ರಿಗು ಈ ಕಲೆಗೆ ಅವ್ರಿಗೂ ಸಂಬಂಧ ಇರಲಿಲ್ಲ. ಆದ್ರೆ ಯಾವ ಜನ್ಮದ ಒಂದು ಋಣಾನೋ ಕರ್ಮಾನೋ ಅಥವಾ ಪುಣ್ಯಾನೋ ಅಂತ ನಾವ್ ಏನ್ ಬೇಕಾದ್ರೆ ಹೇಳ್ಬೋದು. ಹಾಗಾಗಿ ಅವರು ಆಕ್ಚುಯಲ್ ಆಗಿ ಗವರ್ನಮೆಂಟ್ ಸರ್ವಿಸ್ ಅಲ್ಲಿ ಇದ್ರೆ ಸ್ಪೆಷಲ್ ಡಿ ಸಿ ಆಗಿ ರಿಟೈರ್ ಆಗಿರೋರು, ಕೇಸ್ ರ್ಯಾಂಕ್ ಬಂದಿರೋರು ಅವರು. ಯಾಕಂದ್ರೆ 1942 ಅಲ್ಲೇ ಬ್ರಿಟಿಷ್ ಗವರ್ನಮೆಂಟ್ ಇದ್ದಾಗ ಕಾಪಿ ಹಿಡಿದೆ ಲಂಚ ಕೊಡದೆ ಪಾಸ್ ಮಾಡ್ತಾರಲ್ಲ ಅಂತ ಟೈಮಲ್ಲಿ 7th ರ್ಯಾಂಕ್ ಫಾರ್ ದಿ ಸ್ಟೇಟ್ ಇನ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಹಾಗಿದ್ದಾಗ ಅಂತ ಒಂದು ಪುಣ್ಯದ ಕಾಲದಲ್ಲಿ ಅವರು ಜಾಯಿನ್ ಆದಾಗ, ಅದು ಯಾವ ತರ, ಈಗ ನೀವೇ ಆಫೀಸರ್, ನಾನೇ ಅಶ್ವಥ್ ನಾರಾಯಣ ಅಂತ ಇಟ್ಕೊಳ್ಳಿ, ನಾನ್ ಬಂದು ನಿಮ್ಗೆ ಮಾರ್ಕ್ಸ್ ಕಾರ್ಡ್ ತೋರಿಸ್ತೀನಿ, ನೋಡ್ತಾ ಒಳ ಮಾರ್ಕ್ಸ್ ತೋಡಿದಿಲ್ಲ ಅಂತ ನೀವಂತೀರಾ? ನಾನು ಹೌದು ಅಂತ ತಲೆಯಲ್ಲಾಡ್ತೀನಿ. ಕೆಲಸ ಮಾಡ್ತೀಯ ಅಂತ ನೀವ್ ಕೇಳ್ತೀರಾ? ಹೌದು ಸರ್ ಅಂತೇನೆ. ಮೋಸ ಮಾಡ್ಕೂಡ್ದು,

0: ಎಂತ ಎಂತ ಒಂದು ಮಾತು ಸರ್, ಇಂಟರ್ವ್ಯೂಲಿ ಮೋಸ ಮಾಡ್ಕೊಡ್ದು, ವಂಚನೆ ಮಾಡ್ಕೊಡ್ದು, ಈ ತರ ಒಂದು ಬೋಧನೆ ಕೊಟ್ಟು ಬಿಟ್ಟು ಅರ್ಜಿ ಬರ್ಕೊಡು ಅಂತ ಹೇಳಿ ಬರ್ಕೊಟ್ಟಿದ್ದು ಮೈಸೂರಲ್ಲಿ ಯಾವ್ದು ನಮ್ಮ ಧನ್ವಂತರಿ ರೋಡ್ ಅಲ್ಲಿ ಇದ್ದಂತಹ ಒಂದು ಆಫೀಸ್ ಅಲ್ಲಿ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಆಫೀಸ್ ಎಲ್ಲವೂ ಜಾಯ್ನ್ ಆಯ್ತು. ಹಾಗಾಗಿ ತದನಂತರ ಅವರ ಸ್ನೇಹಿತರ ಒಂದು ಇದಾಗಿ ಕೊನೆಗೆ ಈಗ ನಾವೇನ್ ಹೇಳ್ತೀವಿ, ಸ್ಲೇಟ್ ಉಂಟು ಸ್ಲೇಟ್ ಬಳಪ ಅಂತ ಹೇಳ್ತೀವಲ್ವಾ ವಿದ್ಯೆಗೆ, ಅಥವಾ ಮೊದಲ ಅಕ್ಷರ ನಾವು ತಿದ್ದುತ್ತೀವಿ ಅಲ್ವಾ, ಅಕ್ಕಿ ಕಾಳಲ್ಲಿ ಇದನ್ನ ನಾವು ತಿದ್ದೀವಲ್ವಾ, ಅಂತ ಹದ್ದು ಜಾಗ ಯಾವುದು ಅಂದ್ರೆ ಆ ಒಂದು ದೇವಾಲಯ ಯಾವುದು ಅಂದ್ರೆ ನನ್ನ ತಂದೆಗೆ ಆಲ್ ಇಂಡಿಯಾ ರೇಡಿಯೋ ಅಂದಿನ ಆಕಾಶವಾಣಿ ಅಲ್ಲೇ ಅವರು ತಿದ್ದಿತ್ತು. ಯಾಕೆ ಅಂದ್ರೆ ಬಿ ಎಸ್ ಸತ್ಯನಾರಾಯಣ ರಾವ್ ಅಂತ ಒಬ್ರು ಸಿ ಎಫ್ ಟಿ ಆರ್ ಅಲ್ಲಿ ಸೈಂಟಿಸ್ಟ್, ಅವರು ಅವಾಗ ಸೈಂಟಿಸ್ಟ್ ಆಗಿದ್ರು ಇಲ್ಲೋ ಗೊತ್ತಿಲ್ಲ, ನಾ ಹೇಳ್ತಿರೋದು ಎಲ್ಲ 40s ಡೇ ನೈನ್ಟಿ ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್. ಆ ಟೈಮ್ ಅಲ್ಲಿ ಇವರು ಏನ್ ಮಾಡ್ತಾರೆ, ಮೈಸೂರು ಆಕಾಶವಾಣಿಗೆ ಸತ್ಯನಾರಾಯಣ ರಾವ್ ಜೊತೆ ಅವರು ರಿಹರ್ಸಲ್ ಗೆ ಡ್ರಾಮಾ ರಿಹರ್ಸಲ್ ಗೆ ಹೋಗ್ತಾ ಇರ್ತಾರೆ. ಅದು ಅವ್ರನ್ನ ಒಳಗ್ ಬಿಟ್ಬಿಟ್ಟು ಅಂದ್ರೆ ಸತ್ಯನಾರಾಯಣ ರಾಯರನ್ನ ಒಳಗ್ ಬಿಟ್ಬಿಟ್ಟು ಅಶ್ವಥ್ ನಾರಾಯಣ ಹೊರಗಡೆ ಕೂತ್ಕೋತಿರ್ತಾರೆ. ಒಂದಷ್ಟು ದಿವಸ ಆದ್ಮೇಲೆ ಆ ಡ್ರಾಮಾ ಡೈರೆಕ್ಟರ್ ಎನ್ ಎಸ್ ಸ್ವಾಮನ್ ಅಂತ ನಮ್ಮ ಆಕಾಶವಾಣಿಯಲ್ಲಿ ಅಂದ್ರೆ ನಮ್ಮ ಅಪ್ಪನಿಗೆ ಗುರುಗಳು ಆಗುದು ಸ್ನೇಹಿತರು ಅವರು ಆದವರು ಒಂದಷ್ಟು ದಿವಸ ಆದ್ಮೇಲೆ ಏನ್ರಿ ಈ ವ್ಯಕ್ತಿ ಪ್ರತಿ ದಿವಸ ನಿಮ್ ಜೊತೆ ಬರ್ತಾರೆ ಯಾರು ಇವರು ಅಂದ್ರೆ ಅಶ್ವಥ್ ನಾರಾಯಣ್ ಅಂತ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಓಹೋ ಏ ಅವ್ರು ಆಕ್ಟ್ ಮಾಡ್ತಾರ ಎಲ್ಲಾದ್ರೂ ಉಂಟೆ, ಅವ್ ಕೇಳಿ ಗೀಳ್ಬಿಟ್ಟಿರ ಆಮೇಲೆ ಬಹಳ ನಾಚಿಕೆ ಸ್ವಭಾವ ಓಡೇ ಹೋಗ್ಬಿಡ್ತಾನ ಯಪ್ಪ ಬರದೇ ಇಲ್ಲ ಆಮೇಲೆ ಆತ ಯಾರ ಜೊತೆನು ಸೇರಲ್ಲ ಅಂತ ಹೇಳಿದ್ರು. ಹಾಗಿದ್ದವ್ರನ್ನ ಕ್ರಮೇಣ ಒಂದ್ ದಿವಸ ಇವರು ಎನ್ ಎಸ್ ಸ್ವಾಮನ್ ಕೇಳಿದಾಗ ನಮ್ಮಪ್ಪ ಹೆದ್ರಿ ಅಯ್ಯೋ ಇಲ್ಲಿ ಹೋದ್ರೆ ತಾನೇ ಈ ಪಜೀತಿ ಎನ್ನುಬಿಟ್ಟು ಒಂದು 3 ತಿಂಗಳು ಆಕಾಶವಾಣಿ ಕಡೆನೆ ಬರ್ಲಿಲ್ವಂತೆ. ಅದ ನಂತರ ಯಾ ಮರ್ತಿರ್ತಾರೆ ಅಂತ ಇವ್ರು ಮರ್ತು ಹೋಗಿ ಬಂದಾಗ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವಾಗ ಅವರು ಎನ್ ಎಸ್ ಸ್ವಾಮನ್ ಅವರು ಬ್ರೈನ್ ವಾಶ್ ಮಾಡಿದ್ರು ಅಂತ ಏನ್ ಹೇಳ್ತಾರೆ ಆತರ ನಾ ಹೇಳೋದು ಆಲ್ ಇಂಡಿಯಾ ರೇಡಿಯೋ ಡ್ರಾಮಾ ಅಂದ್ರೆ ಏನು ಅದ್ ಹೇಗೆ ಅಂತ ಅವರು ಮನದಟ್ಟು ಮಾಡ್ಕೊಟ್ಮೇಲೆ ಅವರು ಪ್ರಯತ್ನ ಪಟ್ಟು ಎಡವಿ ಎಜ್ಜಿಂತುಕೊಳಕ್ ಹೋಗಿ ಬಿದ್ದು ಆತರ ನಟನೆಯಲ್ಲಿ ನಾ ಹೇಳ್ತಾ ಇರೋದು
1: ಕಲಾರಂಗದ ಮೊದಲನೆಯ ಮೆಟ್ಟಿಲು ಆಕಾಶವಾಣಿ.
0: ಅವರು ಆ ಒಂದು ಸಂಭಾಷಣೆ ಅಂತ ಹೇಳಿದ್ದೆ ಆಕಾಶವಾಣಿಲಿ ನಟನೆ ಅಂತ ಒಂದು ಏನಂತೀವಲ್ಲ ಪರಕಾಯ ಪ್ರವೇಶ ಅಂತೀವಲ್ವಾ ಆ ಪಾತ್ರದೊಳಗೆ ಹೊಕ್ಕಕ್ಕೆ ಆ ಪಾತ್ರದೊಳಗೆ ಹೊಕ್ಕುವಂತಹ ಒಂದು ಕ್ರಿಯೆಗೆ ನಾವು ಅಭಿನಯ ಅಂತ ಅಂತಂದ್ರೆ ಅದನ್ನ ನಡೆದಿದ್ದೆ ಆಕಾಶವಾಣಿಲಿ. ಅಲ್ಲಿವರೆಗೂ ಅವರು ಅಶ್ವಥ್ ನಾರಾಯಣ ಫುಡ್ ಇನ್ಸ್ಪೆಕ್ಟರ್
1: ಆಗಿದ್ರು.
0: ಅಲ್ಲೂ ಸುಮಾರು ವರ್ಷಗಳ ಕಾಲ ಅಶ್ವಥ್ ನಾರಾಯಣ ಹಾಗೆ ಮುಂದೆ ಬರೆದ್ರು.
1: ಅಶ್ವಥ್ ನಾರಾಯಣ ಅವರು ಅಶ್ವಥ್ ನಾರಾಯಣ ಆಗಿದ್ದವರು ಚಾಮಯ್ ಮಿಶ್ರ ಆಗಿದ್ದು ಆ ಒಂದು ರೋಚಕ ಕಥೆ ಒಂದಿಷ್ಟು ಕಥೆಗಳನ್ನ ತಿಳ್ಕೊಳ್ಳೋದಕ್ಕೆ ಶ್ರೋತೃಗಳು ಕಾಯ್ತಾ ಇದ್ದಾರೆ. ಇನ್ನೊಂದು ಗೀತೆಯನ್ನ ಕೇಳಿಸೋಣ. ಜೇನುಗೂಡು ಚಿತ್ರದ ಒಂದು ಗೀತೆ ಇಷ್ಟ ಆಗುತ್ತಾ?
0: ಅಯ್ಯೋ
1: ಚೇನುಗೂಡು ಚಿತ್ರದ ಒಂದು ಗೀತೆ ಕೇಳಿ ಶ್ರೋತೃಗಳೇ.

0: ಭಾನುವಾರದ ಪರಿಮಳ ಕಾರ್ಯಕ್ರಮದ ಅತಿಥಿಯಾಗಿ ಇವತ್ತು ಶಂಕರ ಶ್ರೋತ್ ಅವರು ನಮ್ಮೊಂದಿಗಿದ್ದಾರೆ. ಶಂಕರ ಶ್ರೋತ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ.
0: ನೋಡಿ, ಒಂದು ಶ್ರೋತೃಗಳ ಸಂದೇಶವನ್ನು ಕಳಿಸಿದರೆ ಒಬ್ಬರು, ತುಂಬಿದ ಮನದಿಂದ ಹೇಳ್ತಾ ಇದ್ದೀನಿ ಶಂಕರ್ ಸರ್, ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ, ರಾಯರ ಆಶೀರ್ವಾದ ಬೆಂಬಲ ಅವರಿಗೆ ಸದಾ ಇರಲಿ ಅಂಥೇಳಿ ಒಂದು ಪ್ರೀತಿಯ ಸಂದೇಶ ನಿಮಗೆ ಬಂದಿದೆ. ಮತ್ತೊಂದು ಸಂದೇಶ ಶ್ರೀನಾಥ್ ಅಂಥೇಳಿ ಕೆ ಪಿ ಅಗ್ರಹಾರದಿಂದ ಕಳಿಸಿ ಹೇಳ್ತಾ ಇದ್ದಾರೆ, ಅಶ್ವತ್ ಅವರ ವಾಯ್ಸನ್ನು ಅವರ ಮಗನ ರೂಪದಲ್ಲಿ ನಮಗೆ ಕೇಳಿಸ್ತಾ ಇರೋ ನಿಮಗೆ ಧನ್ಯವಾದ. ಕಾರ್ಯಕ್ರಮ ವಿವಿಧ ಭಾರತಿಗೆ ತುಂಬ ಥ್ಯಾಂಕ್ಸ್ ಅಂತೇಳಿ ಹೇಳ್ತಾ ಇದ್ರೆ, ತುಂಬ ಖುಷಿ ಆಗ್ತಾ ಇದೆ ಅವ್ರ ವಾಯ್ಸನ್ನ ಕೇಳಿ, ಅಶ್ವತ್ ಅವ್ರ ವಾಯ್ಸೇ ನಾನು ಕೇಳ್ತಾ ಇದ್ದೀನಿ ಅಂತೇಳಿ ಅನ್ಕೊಂಡಿದ್ದೀನಿ ಅಂಥೇಳಿ ಹೇಳ್ತಾ ಇದ್ದಾರೆ ಶ್ರೀನಾಥ್ ಅವರು.
1: ನನಗೆ ಮಾತೇ ಬರ್ತಾ ಇಲ್ಲ ಈಗ.
0: ನೋಡಿ, ಒಂದೊಂದು ಪಾತ್ರ ಕೂಡ ಒಂದೊಂದು ನಮ್ಮನ್ನ ಕಾಡ್ತಾ ಹೋಗುತ್ತೆ. ಕೋಪಿಷ್ಟ ಅಪ್ಪ, ಕರುಣಾಮಯಿ ತಂದೆ, ಜವಾಬ್ದಾರಿ ಅಪ್ಪ, ಶಿಸ್ತಿನ ಅಪ್ಪ, ಲೆಕ್ಕಾಚಾರದ ಅಪ್ಪ, ನಿರ್ದಯಿ ಅಪ್ಪ, ಒಲವಿನ ಅಪ್ಪ, ಅಸಹಾಯಕ ಅಪ್ಪ, ಹೀಗೆ ನಾನಾ ಪಾತ್ರಗಳನ್ನ ಕಟ್ಟಿಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಅಶ್ವಥ್ ಅವರು.
1: ನಮ್ಮ ಅಪ್ಪ
0: ಇದನ್ನು, ನಂದೊಂದು ಪ್ರಶ್ನೆಗಿನ್ನೂ ಉತ್ತರ ಸಿಗಲಿಲ್ಲ. ನೋಡಿ, ಮನೆಯ ವಿರೋಧದಿಂದ ಅವರು ಚಿತ್ರರಂಗಕ್ಕೆ ಬಂದರು, ಆಕಾಶವಾಣಿ ಒಂದು ಕುರಿತಾದ ಒಂದಿಷ್ಟು ಮೆಲುಕುಗಳನ್ನು ಹಾಕ್ತಾ ಇದೆ. ಓಕೆ, ಅದನ್ನು
1: ಅದು ಯಾಕೆಂದ್ರೆ ನಾನು, ನೀವು ಏನೇ ಕೇಳಿ, ನೀವು ಎರಡು ದಿವಸ ಕೇಳ್ತೀರಾ ನನ್ನ ಈ ಪ್ರವಚನ, ಎರಡು ದಿವಸ ಮಾತಾಡ್ತೀನಿ. ನೀವೇ ಕಟ್ ಮಾಡ್ಕೋಬೇಕು, ನೀವೇ ತಿಳ್ಕೋಬೇಕು. ಯಾಕೆಂದ್ರೆ ನಿರರ್ಗಳವಾಗಿ ಹೇಳ್ತೀನಿ, ಮಹಾಭಾರತ ಅದು ಒಂದು ವೇದ ಅಂತ ಹೇಳಿದ್ರೆ ಅದಕ್ಕಿಂತಲೂ ದೊಡ್ಡ ವೇದ. ನಮ್ಮ ಅಪ್ಪಂದು, ನಾನು ಹೇಳುದು ಭಾಗವತ ಓದೋದು ಎಷ್ಟು ಶ್ರೇಷ್ಠನ, ನಮ್ಮ ಅಪ್ಪನ ಹೆಸರು ಅಥವಾ ನಮ್ಮ ಅಪ್ಪನ ಸ್ಮರಣೆ ಮಾಡೋದು, ಅವನ ಹೆಸರು ಇದ್ರದ್ದು ಕಥೆಗಳನ್ನ ಹೇಳೋದು ನನಗೆ ಅಷ್ಟೇ ಶ್ರೇಷ್ಠ. ಇರ್ಲಿ, ಅದು ಬೇಗ ಬಂದ್ಬಿಡ್ತೀನಿ ಈಗ. ಹಾಗಾಗಿ ಕೊನೆಗೆ ಅವರು ಆಲ್ ಇಂಡಿಯಾ ರೇಡಿಯೋಗೆ ಬಂದು, ಇವತ್ ಏನ್ ವಿಪರ್ಯಾಸ ಅಂತಂದ್ರೆ, ಈ ಸ್ಟೇಜ್ ಅದು ಮೈಕ್ ಮುಂದೆ ಡ್ರಾಮಾದಲ್ಲಿ ಮಾಡ್ತಿದ್ರು ಆಲ್ ಇಂಡಿಯಾ ರೇಡಿಯೋದಲ್ಲಿ, ಆದ್ರೆ ಸ್ಟೇಜ್ ಮೇಲೆ ಎಲ್ಲಿ ಹತ್ತಿದ್ರು ಫಸ್ಟ್, ಆ ಜಾಗದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಈಗ ನಾನು, ಕಾರಲ್ಲಿ ಕೂತ್ಕೊಂಡು. ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಆಯ್ತಾ. ಇವೆಲ್ಲ ಅವಸ್ಮರಣೀಯ, ನಾವ್ ಮರೆಯಕ್ಕೆ ಆಗಲ್ಲ ಸರ್. ಎಲ್ಲ ನಮ್ಗೆ ಅನ್ನ ಕೊಟ್ಟಿದ್ ಜಾಗ, ನಮ್ಮ ಅಪ್ಪನ ಬೆಳೆಸಿದ ಜಾಗ ಇವೆಲ್ಲ. ಇದಕ್ಕೆ ನಾವು ಋಣ ತೀರಿಸ್ತೇವೆ ಅಂದ್ರೆ ಇನ್ನೇನು ಪ್ರಯೋಜನ ಸರ್ ನಮ್ ಜೀವನ. ಹಾಗಾಗಿ ಇರ್ಲಿ, ಹಾಗಾಗಿ ಇವರು ಒಂದು ಡ್ರಾಮಾ ಮಾಡ್ತಿರ್ತಾರೆ ಶಾರದಾ ವಿಲಾಸ ನಮ್ಮ ಇನ್ಸ್ಟಿಟ್ಯೂಷನ್ಗೆ ವಾರ್ಷಿಕೋತ್ಸವ ಅಂತ ಒಂದು ಪರ್ವತವಾಣಿ ಅವ್ರದ್ದು ಡ್ರಾಮಾ ಮಾಡ್ತಿರ್ತಾರೆ. ಆ ಮಾಡ್ತಿದ್ದಾಗ ನಮ್ಮ ಪ್ರೀಮಿಯರ್ ಸ್ಟುಡಿಯೋ ಬಸವರಾಜು ಮತ್ತೆ ಸುಬ್ರಹ್ಮಣ್ಯಂ ಅಂತ, ಇವರು ಪದ್ಮಜಾ ಸುಬ್ರಹ್ಮಣ್ಯಂ ಅಂತ ಫೇಮಸ್ ಡ್ಯಾನ್ಸರ್, ಅವ್ರ ತಂದೆ ಅವರು ಡೈರೆಕ್ಟರ್, ಅವರಿಬ್ರು ಅಲ್ಲಿಗೆ ಗೆಸ್ಟ್ ಆಗಿ ಹೋಗಿರ್ತಾರೆ. ಹೋದಾಗ ಇವರು ಆದ ನೋಡ್ಬಿಟ್ಟು, ಇದರಲ್ಲಿ ರಂಗಣ್ಣನ್ ಪಾತ್ರನ ಏನೋ ಅವ್ರ ಹೇಳಿದ್ರು, ಆ ಪಾತ್ರ ನೋಡ್ಬಿಟ್ಟು ನಮ್ಮಪ್ಪನ ವಾಲಂಟಿಯರ ಕರೀತಾರೆ. ಅಂದ್ರೆ ನಮ್ಮಪ್ಪ ಅಪ್ಲಿಕೇಶನ್ ಹಾಕಿ ಸಿನಿಮಾಗ್ ಬಂದಿದ್ದಲ್ಲ ಬನ್ನಿ ಅಂತ. ಅಲ್ಲಲ್ಲ, ದೇವರು ಅದು ದೇವರ ಆಟ ನೋಡಿತಾ, ಅಲ್ಲಿ ವಾಮನ್ ರಾವ್ ಬಂದು ನೀವು ಆಲ್ ಇಂಡಿಯಾ ರೇಡಿಯೋ ಬನ್ನಿ ಅಂತ ಅಂದ್ಬಿಟ್ಟು ನಟನ್ ಮಾಡ್ತಾರೆ, ಅಂದ್ರೆ ಒಬ್ಬ ಕಲೆಗಾರನ್ ಮಾಡ್ತಾರೆ. ಇಲ್ಲಿ ಬಸವರಾಜು ಮತ್ತೆ ಅವರು ಸುಬ್ರಹ್ಮಣ್ಯಂ ಅವರು, ಇವ್ರು ಬಂದು ಇಲ್ಲಿ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಿ ಅಂತಾರೆ. ಹಾಗಾಗಿ ಅವರು ಸಿನಿಮಾಕ್ ಬರ್ತಾರೆ.

0: ಅಂದಾಗ ಮೊದಲೇ ಚಿತ್ರದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ತಮಿಳುನಾಡು ಜಯಲಲಿತಾ ಅವರಿದ್ದಲ್ಲ, ಅವ್ರ ತಾಯಿ ಸಂಧ್ಯಾ ಅವ್ರ ಜೊತೆ ಫಸ್ಟ್ ಕಾಂಬಿನೇಷನ್ ಸ್ತ್ರೀರತ್ನ 1953 ಸೆಟ್ ಏರಿದ್ದು. ತದನಂತರ ಕೆಲವು ಚಿತ್ರಗಳಲ್ಲಿ ಹೀರೋ ಆಗಿದ್ರು, ಆಮೇಲೆ ಅವ್ರ ಪೋಷಕ ಪಾತ್ರಕ್ಕೆ ಬಂದ್ರು. ಬಟ್ ಯಾತಕ್ಕೆ ಅಂದ್ರೆ ಈ ಮಧ್ಯದಲ್ಲಿ ವರ್ಷಕ್ಕೆ ಒಂದೋ ಎರಡೋ ಚಿತ್ರಗಳೇ ಆಗ್ತಿದ್ದು. ಅವ್ರಿಗೆ ಹೊಟ್ಟೆ ತುಂಬಾ ಆಗ್ತಿರ್ಲಿಲ್ಲ, ಮನೆ ತುಂಬಾ, ಮಕ್ಕಳು, ಬಡತನ, ಈಗ ಅಭದ್ರತೆ ಇದ್ದಾಗ ಇದು ಮುಂದೆ ಏನು ಲೈಫ್ ಹೀಗೆ ಅಂತಾನೆ ಇಲ್ಲ. ಹೀಗಿದ್ದಾಗ ನನ್ ಮಗನು ಇದಕ್ಕೆ ಬಂದ್ಬಿಟ್ರೆ ಅವನ್ ಜೀವನ ಹಾಳಾಗತ್ತೆ. ಅವನು ಓದ್ಬಿಟ್ಟು ಒಂದ್ ಸೆಕ್ಯೂರ್ಡ್ ಒಂದ್ ಜಾಬು, ಅವಾಗೆಲ್ಲ ನಾವೆಲ್ಲ ಹೇಳ್ತಿದ್ದಿದ್ದಕ್ಕೆ, ಈಗ ನನಗ 60 ವರ್ಷ, ಅವಾಗೆಲ್ಲ ಹೇಳ್ತಿದ್ದಿದ್ದು ಏನಪ್ಪ, ನೀನು ಓದ್ಬಿಟ್ಟು ಒಂದ್ ಸರ್ಕಾರಿ ಕೆಲಸ ಸೇರ್ಕೊಂಡ್ಬಿಟ್ರೆ ನಮ್ದು ಜವಾಬ್ದಾರಿ ಮುಗೀತು ಅಂತಿದ್ರು. ಹಾಗೇನೆ ಆ ಅಭದ್ರತೆಗೋಸ್ಕರ ನಮ್ಮನ್ನ ತಡೆದಿತ್ತು. ನಾವು ನಮ್ಮಪ್ಪನ ಒಂದು ವಿಧೇಯ ಅಂತ ಹೇಳಲ್ಲ, ನಮ್ಮಪ್ಪನ ಒಪ್ಕೊಂಡಿದ್ರಿಂದ ನಮಗೂ ಬರಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ ಸರ್, ಹಾಗಾಗಿ ನಾವು ದೂರ ಆಯ್ತು.
1: ನೋಡಿ, ಈ ಎರಡು ಉತ್ತರ, ಎರಡಕ್ಕೂ ಉತ್ತರ ಸಿಕ್ಬಿಡ್ತು. ಮನೆಯವರ ವಿರೋಧ ಕಟ್ಕೊಂಡು ಚಿತ್ರರಂಗಕ್ಕೆ ಬಂದಿದ್ದ ಕೆ ಎಸ್ ಅಶ್ವಥ್ ಅವರು, ಮಗ ಚಿತ್ರರಂಗಕ್ಕೆ ಬರಬಾರ್ದು ಅಂತ ಹೇಳ್ತಿದ್ದ ಕೆ ಎಸ್ ಅಶ್ವಥ್ ಅವರು, ಎರಡಕ್ಕೂ ಉತ್ತರ ನಮಗೆ ಸಿಕ್ತು.
0: ಹಾಗಾಗಿ ನಾನು ಮೆಡಿಕಲ್ ಬಿಸ್ನೆಸ್ ಅಲ್ಲಿ ಇದೆಲ್ಲ ಮಾಡ್ಕೊಂಡು, ನಾನು ಏನು ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ ಜಾಕ್ ಆಫ್ ಆಲ್ ಅಂತ, ಆದ್ರೆ ಮಾಸ್ಟರ್ ಆಫ್ ನನ್ ಅಂತ ನೀವು ಹೇಳ್ತೀರಾ, ಆದ್ರೆ ನಾನು ಮಾಸ್ಟರ್ ಆಫ್ ಫೇಲ್ಯೂರ್ಸ್ ಅಂತ ಹೇಳ್ತೀನಿ. ನಾನು ಮಾಡದಿದ್ದಿಲ್ಲ, ಯಾವ್ದ್ರಲ್ಲೂ ಉದ್ದಾರನೂ ಆಗ್ಲಿಲ್ಲ.
1: ಸೋಲನ್ನ ಹೇಳ್ತೇನೆ, ಇಲ್ಲ ಇದನ್ನ ಹೀಗೆ ಹೇಳಿದ್ರೆ ಹಾಗೆ ಸೋಲನ್ನ ಗೆದ್ದಿರೋದು ಅಂದ್ರೆ ಹೇಗೆ?
0: ಅಲ್ಲ ಹೇಳಿದ್ರೆ ಸಿರಿಯು ಸಂಪದ ಬೇಡ ಅಂತ ಹೇಳೋ ಲೈನ್ ಅಲ್ಲಿ, ಯಾವ ನೋವೇ ಬರಲಿ, ಎದೆಗುಂದದಿರಲಿ, ಸತ್ಯ ಮಾರ್ಗದಲ್ಲಿ ನಡೆಯುವ ಶಕ್ತಿ ಕೊಡುತ್ತಂದೆ ನನಗೆ ಹೇಳ್ಕೊಟ್ಟಿದ್ ನಮ್ಮಪ್ಪ. ಅದನ್ನ ಆ ಸತ್ಯನ ಹೇಳ್ತಾ ಇದ್ದೀನಿ. ನಮ್ ಸೋದೆ ಅಂತ ನಿಂತಿಲ್ಲ, ಇವತ್ತಿಗೂ ಕೆಲಸ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಆದ್ರೆ ನಾ ಸ್ವಾಭಿಮಾನದಿಂದ ಹೋಗಿ ಯಾರ ಮುಂದೆನು ಕೈ ಕಟ್ಟಲ್ಲ.
1: ಅದು
0: ಪಾತ್ರದಲ್ಲಿ ನಿಮ್ಮ ಶೂನ ನಾನು ತಲೆ ಮೇಲೆ ಇಟ್ಕೋಬೇಕು ಅಂದ್ರೆ ಇಟ್ಕೋತೇನೆ, ಆದ್ರೆ ನಾನು ಪಾತ್ರ ಕೂಡಿಯಿಂದ ನಿಮ್ಮ ಹತ್ರ ಬರಲ್ಲ ಆ ತರದೊಂದು.
1: ಸಾಕಷ್ಟು ವಿಚಾರಗಳೊಂದಿಗೆ ಇವತ್ತು ನಾವು ಸಾಗಲೇಬೇಕು ಒಂದು ಗಂಟೆಯ ಅವಧಿ. ಈಗ ಈ ಒಂದು ಗೀತೆನ ಕೇಳಿಸಿದ್ರೆ ಹೇಗೆ, ಒಂದೇ ಬಳ್ಳಿಯ ಹೂಗಳು ಚಿತ್ರದ ಗೀತೆ ಹೇಗೆ?
0: ಅಲ್ಲ ನನಗೆ ವಾಯ್ಸ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ.
1: ಒಂದೇ ಬಳ್ಳಿಯ ಹೂಗಳು ಚಿತ್ರದ ಗೀತೆ ಪ್ರಸಾರ ಮಾಡೋಣ.
0: ಬಹಳ ದೂರ ಏನಿಲ್ಲ, ಎಲ್ಲೂ ನಡುವೆ ದೂರ ಇದೆ. ಖಂಡಿತ
1: ಗೀತಾಪ್ರಿಯ ಅವರ ಸಾಹಿತ್ಯ ಇದು. ಅಣ್ಣ ನಿನ್ನ ಸೋದರಿ ಅಣ್ಣ ಆ ಗೀತೆ ಪ್ರಸಾರ ಮಾಡೋಣ.
0: ಅದನ್ನೇ
1: ಮಾಡೋಣ. ಇಲ್ಲ ನಿಮ್ಗೆ ಯಾವ ಗೀತೆ ಇಷ್ಟ ಆಗುತ್ತೆ? ಈ ಒಂದೇ ಬೆಳ್ಳಿಯ ಹೂ
0: ಯಾವ್ದು ಬೇಕಾದ್ರೂ ಮಾಡಿ, ನೀನ್ ಎಲ್ಲಿ ನಡುವೆ ದೂರ ಬೇಕಾದ್ರೆ ಹಾಕಿ, ಅಣ್ಣ ನಿನ್ನ ಸೋದರಿ ಅಣ್ಣ ಅದು ಬೇಕಾದ್ರೂ ಮಾಡಿ, ಎರಡಕ್ಕೂ ನೀವ್ ಏನಾದ್ರು ಮುಂದಕ್ಕೆ ಕೇಳಿದ್ರೆ ಅದಕ್ಕೂ ಹೇಳ್ತೀನಿ.
1: ಆಯ್ತು. ಅಣ್ಣ ನಿನ್ನ ಸೋದರಿ ಅಣ್ಣ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

0: ವಿವಿಧ ಭಾರತಿ. 4:28:38 ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಶಂಕರ್ ಅಶ್ವಥ್ ಅವರು. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ಜೊತೆ ನಾವಿರಿದ್ದೀವಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಶ್ರೋತೃಗಳು ತುಂಬಾ ಇದ್ದಾರೆ.
1: ನಾವೆಲ್ಲ ಜೊತೆಲಿ ಒಂದೇ ಭೂಮಿ ಮೇಲೆ ಇದೀವಿ.
0: ಒಂದು ಸಂದೇಶ ಬಂದಿದೆ, ವಿವಿಧ ಭಾರತಿ ಆಕಾಶವಾಣಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಶಂಕರ್ ಅಶ್ವಥ್ ಅವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ವಂದನೆಗಳು. ನಿಮ್ಮ ತಂದೆಯವರಿಗೆ ನಮ್ಮ ಅಪ್ಪ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಈ ನಿಮ್ಮ ನುಡಿ ನಮಗೆ ತುಂಬ ಇಷ್ಟ ಆಯಿತು. ನಿಮ್ಮ ತಂದೆಯವರು ಮಾಡಿದ ಚಿತ್ರಗಳೆಲ್ಲವೂ ನಮಗೆ ತುಂಬ ತುಂಬ ಇಷ್ಟ. ನಿಮ್ಮ ಚಿತ್ರ ನಟನೆ ಧಾರಾವಾಹಿ ತುಂಬ ನೋಡಿದ್ದೇವೆ. ತಂದೆಯವರ ಆಶೀರ್ವಾದ ನಿಮ್ಮನ್ನು ಸದಾ ಕಾಪಾಡಲಿ ಅಂಥೇಳಿ ಹಾರೈಸ್ತಾ ಇದ್ದಾರೆ ವರಲಕ್ಷ್ಮಿ ಪೀಣ್ಯದಿಂದ.
1: ಧನ್ಯವಾದ.
0: ಸರ್,
1: ಈಗ ನಂದಾಗಿ ಒಂದು ಒಂದು ವಿಷಯ ಹೇಳ್ಬೋದಾ?
0: ಹೇಳ್ಬೋದು, ಖಂಡಿತ ಖಂಡಿತ. ಈ ಕಾರ್ಯಕ್ರಮದ ಅತಿಥಿ ನೀವೇ.
1: ಅಲ್ಲ, ಈ ಹಾಡಿಗೆ ಸಂಬಂಧಪಟ್ಟಾಗ ಹೇಳ್ತೀನಿ ಒಂದು.
0: ಹೇಳಿ ಸರ್.
1: ಈ ಅಣ್ಣ ನಿನ್ನ ಸಹೋದರಿ ಅನ್ನ ಹಾಡು ಇದೆಯಲ್ಲವಾ, ಈ ಇದು ಅಂದ ಬಾಂಧವ್ಯ, ಸಹೋದರ ಸಹೋದರಿಯ ಬಾಂಧವ್ಯ ಹೇಗಿರುತ್ತೆ, ಅಶ್ವಥ್ ಅವ್ರ ವ್ಯಕ್ತಿತ್ವ ಹೇಗಿತ್ತು, ಅಶ್ವಥ್ ಅವ್ರು ಯಾಕೆ ಇಂಥ ಸಾಫ್ಟ್ ರೋಲ್ಸ್ ಅಂದ್ರೆ ಒಂದು ಹೃದಯಪೂರ್ವಕವಾದಂತಹ ಒಂದು ಆತ್ಮೀಯ ಶಕ್ತಿ ಇದ್ದು ಎಲ್ಲರನ್ನು ಸ್ಪಂದಿಸುವಂತಹ ಪಾತ್ರಗಳು ಮಾಡ್ತಿದ್ರು ಅನ್ನೋದಕ್ಕೆ ಕಾರಣ ಸ್ವಭಾವನೇ ಆ ತರ ಇತ್ತು ಅನ್ನಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಏನು ಅಂದ್ರೆ, ಅವ ಎಷ್ಟೇ ವಯಸ್ಸಾಗಿದ್ರು ಕೂಡ ನನ್ನ ತಂದೆ ಅವರ ಅಕ್ಕಂದ್ರ ಮನೆಗೆ ಹೋಗಿ ಬೆನ್ನು ತೊಳಸ್ಕೊಳ್ಳೋ ಹಬ್ಬದಲ್ಲಿ ಬೆನ್ನು ತೊಳಸ್ಕೊಳ್ಳೋರು
0: ನಾಗರ ಪಂಚಮಿನಲ್ಲಿ.
1: ಅದ್ರಲ್ಲಿ ವಿಶೇಷ ಏನು ಅಂದ್ರೆ, ದೊಡ್ಡಕ್ಕ ಅಂದ್ರೆ ನನ್ನ ತಾತನ ಮೊದಲೇ ಮಗಳು, ಅವಳ ಮಾತಾಡ್ತಿರ್ಲಿಲ್ಲ ನಮ್ಮಪ್ಪ, ಅಕ್ಕ ಅಂತಾನೆ ಕರಿತಿರ್ಲಿಲ್ಲ. ಯಾಕೆ ಅಂದ್ರೆ ಯಾವುದೋ ಒಂದು ಕ್ಷುಲ್ಲಕವಾದ ಕಾರಣಕ್ಕೆ ಏನೋ ಒಂದ್ಸಲ ಎಲ್ಲರಿದ್ರಿಗೂ ಬೈದು ಬಿಟ್ಟಿದ್ರಂತೆ. ಹಾಗಾಗಿ ಆದ್ರೆ ಮಾತಾಡ್ತಿರ್ಲಿಲ್ಲ ಅಂದ್ರೆ ಅಕ್ಕ ಅಂತ ಕರಿತಿರ್ಲಿಲ್ಲ. ಮಾತಾಡ್ತಿದ್ದೇನು ನೋಡಿ, ಇದ್ ತಗೋ ಇದನ್ನ ಇದ್ ಮಾಡೋ ಆತರ ಅಂದ್ರೆ ಕರಿತಿರ್ಲಿಲ್ಲ.
0: ಒಂದು ಸಾತ್ವಿಕವಾದ ಕೋಪ.
1: ಅವ್ರ ಹತ್ರನು ಹೋಗಿ ಬೆನ್ ತೊಳಸ್ಕೊಳ್ಳೋರು. ಹಾಗೆ ಯಾವ್ದೋ ಒಂದು ಸಮಯದಲ್ಲಿ ನಾನು ನನ್ನ ಅಕ್ಕನ ಜೊತೆ ನಾನು ಜಗಳ ಕಾದು ಅವಳ ಹತ್ರ ಮಾತಾಡದ್ ಬಿಟ್ಟು ಈ ಬೆನ್ ತೊಳಸ್ಕೊಳಲ್ಲ ಅಂತ ಗಲಾಟೆ ಮಾಡಿದ್ದೆ. ಅವಾಗ ಒಂದ್ ದಿವಸ ನನ್ನ ತಂದೆ ಅವ್ರು ಏನು ಮಾಡಿದ್ರು, ನಾವೊಂದು ಕೇಳ್ತೀನಿ ಅದೊಂದ್ಚೂರು ಮಾಡ್ತೀಯ ಪ್ಲೀಸ್ ಅಂತ ಕೇಳಿ. ಏನು ನೋಡೋ, ನೀನ್ ಮಾತು ಕೊಟ್ರೆ ನಾ ಹೇಳ್ತೀನಿ. ಏನು ನಾನು ನೀನು ಫೋರ್ಸ್ ಮಾಡಲ್ಲಪ್ಪ, ನಾನು ಆಯ್ತು ಪ್ರೀತಿಕೆ ಬೇಡ ಹೇಳು ಅಂತಂದ್ರೆ ಎದುರು

0: ಇದ್ದಿದ್ವ ಅಕ್ಕ, ಅವನು ಬೆಂತು ಉಳಿತಾಳಂತೆ, ಇಲ್ಲಿಗೆ ಬರ್ತಾಳಂತೆ, ನೀನೇನು ಹೋಗ್ಬಿಡ ಅವ್ರ ಮನೆಗೆ, ಮಾಡ್ಸ್ಕೊಬೇಡ ಆ ಬಾಂಧವ್ಯ ಪೀಡು ಬೇಡ ಕಣೋ ಅಂತ ಹೇಳ. ಈ ಮನಸ್ಥಿತಿ ಇದ್ದಂತಹ ವ್ಯಕ್ತಿಗೆ ಈ ತರ ಪಾತ್ರಗಳು ದೇವರೇ ಕರುಣಿಸ್ತಾ ಅಂತ ಹೇಳ್ತೀರ ಅಥವಾ ಇವರು ನಿರ್ದೇಶಕರು ಬರಹಗಾರರು ಬರೆದ್ರು ಅಂತ ಹೇಳ್ತೀರಾ? ನೀವು ಯಾವ್ಯಾವ ಲೈನ್ ಹೇಳ್ತೀರ? ಕರ್ಮಯೋಗಿ ಅಂತ ಬಂತಲ್ಲ ಸಾರಲ್ಲಿ, ಇದ್ರಲ್ಲಿ ಬಾಳೊಂದು ನಂದಲದಲ್ಲಿ ನನ್ನ ತಂದೆ ಕರ್ಮಯೋಗಿನೇ ಅವನು. ಈಗ ನೀವು ಇನ್ನೂ ಒಂದು ವಿಷಯ ಹೇಳ್ತಾರೆ, ಈಗ ಅಶೋತ್ ಅವರು ದುಡ್ಡು ಮಾಡ್ಲಿಲ್ಲ ಹಾಗೆ ಅಂತ, ಅವ್ರ ತತ್ವಗಳನ್ನ ನೀವು ಬೇರೆಯವರಿಂದ ಕೇಳಕ್ ಸಾಧ್ಯನೇ ಇಲ್ಲ, ಅದು ಚಿತ್ರರಂಗದ ಸಾಧ್ಯವೇ ಇಲ್ಲ. ಯಾಕೆ ಸರ್ ನೀವು ದುಡ್ಡು ಮಾಡ್ಲಿಲ್ಲ? ಅಯ್ಯೋ ಅತಿಯಾದ ದುಡ್ಡು ಮಾಡಿದ್ರೆ ನಿದ್ದೆ ಬರಲ್ಲ ಸ್ವಾಮಿ ಅನ್ನೋರು ಈ ಮಾತನ್ನ ಕೇಳ್ತಾರ. ಅಲ್ಲಪ್ಪ ನಿಮ್ಗಲ್ಲ, ನಿಮ್ ಮಕ್ಕಳಿಗೆ ಇದಕ್ಕೆ, ಅಯ್ಯೋ ಮಕ್ಕಳು ಸೋಮಾರಿಗಳಾಗಿ ಹೋಗ್ಬಿಡ್ತಾರೆ, ಅಪ್ಪ ಮಾಡಿದ್ಯಲ್ಲ ಅನ್ಕೊಂಡು ಆಮೇಲೆ ಕೆಲ್ಸಾನೆ ಮಾಡಲ್ಲ
1: ನೋಡಿ.
0: ಅಲ್ಲಪ್ಪ ಒಂದ್ ಜಮೀನು ಗಿಮನು ಆ ತರ ಇದಾರ, ಅಯ್ಯೋ ನಾವು ಸತ್ತ ಮೇಲೆ ಆಮೇಲೆ ಅವ್ರು ಕೋರ್ಟ್ ಗೀಟ್ಗೆಲ್ಲ ಹಚ್ಚುತ್ತಾರೆ, ಯಾಕೆ ಬೇಕು? ಈ ತತ್ವಗಳು ಇಟ್ಕೊಂಡಂತಹ ವ್ಯಕ್ತಿ ನಮ್ಮಪ್ಪ. ಈಗ ಹೇಳಿ ನಿಮ್ ವಿಷಯ
1: ನೋಡಿ. ಅಶ್ವಥ್ ಅವರೇ ನೋಡಿ, ಹಾಗೆ ಬಂದ್ಬಿಡ್ತು ಶಂಕರ್ ಅಶ್ವಥ್ ಅವ್ರೆ ಅಂತ
0: ಹೇಳ್ಬೇಕಾಗಿತ್ತು.
1: ನಾಗರಹಾವು ಚಿತ್ರದ ಚಾಮಯ್ಯ ಮೇಷ್ಟ್ರ ಪಾತ್ರ ಅಂತೂ ಆಗಿನ ಕಾಲದ ಎಲ್ಲ ಮೇಷ್ಟ್ರಗಳ ಪ್ರತಿರೂಪದಂತಿತ್ತು, ಹೌದಲ್ವಾ?
0: ಹೌದು.
1: ಇಷ್ಟೆಲ್ಲ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕೂಡ ತಲೆಮಾರಿಗಾಗುವಷ್ಟು ಆಸ್ತಿಯನ್ನೇನು ಸಂಪಾದನೆ ಮಾಡದಿದ್ರು ತಲೆಮಾರಿಗಾಗುವಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಸತ್ಯನ ಸುಳ್ಳ?
0: ಸತ್ಯ
1: ಸತ್ಯ. ಹೌದು ಹೌದು. ನೋಡಿ
0: ನೋಡಿ
1: ನೋಡಿ, ಸಂಪತ್ತು ಕರಗ್ಬಿಡುತ್ತೆ, ಅಭಿಮಾನಿಗಳು ಕರಗಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ. ಅವರ ಶುದ್ಧವಾದ ಕನ್ನಡ, ಸ್ಪಷ್ಟವಾದ ಉಚ್ಚಾರ ಕೇಳೋದೇ ಚಂದ ಅಲ್ವಾ? ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತಾ ನೀವು ಮುಂಚೆನೆ ಒಂದು ಗೀತೆನ ಜ್ಞಾಪಿಸಿದ್ರಿ ನನಗೆ.
0: ಯಾವುದು?
1: ನೀನೆಲ್ಲಿ ನಡವೆ ದೂರ, ಮೊಹಮ್ಮದ್ ರಫಿ ಅಂತೇಳಿ ಹೇಳಿದ್ರಿ, ಆದ್ರೆ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಬೇರೆ ಗೀತೆ ಇಟ್ಟಿದ್ದೆ. ಈಗ ನಿಮ್ಮ ಇಷ್ಟದ ಗೀತೆನೆ ಪ್ರಸಾರ ಮಾಡ್ತೀನಿ, ಆಗ್ಬೋದಾ?
0: ಒಂದು

0: ಬೇರು ಕಲಾವಿದರ ಮಗನ ಬಾಯಲ್ಲಿ ಕನ್ನಡದ ಪರಿಮಳ ಅಷ್ಟೇ ಸೊಗಸಾಗಿ ಕೇಳ್ತಾ ಇದೆ ಅಂತ ಹೇಳಿ ರಾಣಿಯವರ ಸಂದೇಶ. ಶಂಕರ ಸರ್, ನಿಮಗೆ
1: ತಾಯಿ ಸರಸ್ವತಿಯ ಒಲವು ನನ್ನ ತಂದೆಯ ಆಶೀರ್ವಾದ ಬಿಟ್ಟು ನನಗೆ ಇನ್ನೇನು ಗೊತ್ತಿಲ್ಲ. ನಾನೊಬ್ಬ ಪಾಮರ ಅಷ್ಟೇ, ಅದು ಬಿಟ್ಟು ನನಗೆ ಇನ್ನೇನು ಗೊತ್ತಿಲ್ಲ. ನಾನು ಎಲ್ಲದಕ್ಕಿಂತ ಒಂದು ವಿಷಯ, ಒಂದು ಸ್ಟಾಟಿಸ್ಟಿಕ್ಸ್ ಅಂತ ಹೇಳ್ತಾರೆ, ಸಂಖ್ಯಾಶಾಸ್ತ್ರ, ಅದನ್ನ ಈ ಮಧ್ಯದಲ್ಲಿ ಒಂದು ಹೇಳಿಬಿಡ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಯಾವ ಪೋಷಕ ನಟನಿಗೂ ಸಿಗದೇ ಇರೋ ಅಷ್ಟು ಹಾಡು, ಅಂದ್ರೆ ಗಾಯನ ಹಿನ್ನೆಲೆ ಗಾಯನ ಅಲ್ಲ, ನಾನು ಹೇಳ್ತಾ ಇರೋದು ಅಭಿನಯಿಸೋದಕ್ಕೆ ಹಾಡು. ಅದು ಅಶ್ವತ್ ಅವರು ಒಬ್ರಿಗೆ ಸಿಕ್ಕಿರೋದು 30 ಹಾಡಿಗಿಂತನೂ ಹೆಚ್ಚು ಸಿಕ್ಕಿದೆ. ಯಾವ ಪೋಷಕ ನಟನೂ ಸಿಕ್ಕಿಲ್ಲ ಅಷ್ಟು, ಅದು ಫುಲ್ಲೆಂತೂ ಸಿಕ್ಕಿದೆ, ಮಧ್ಯದಲ್ಲೂ ಸಿಕ್ಕಿದೆ. ಹಾಗಾಗಿ ಹೇಳಿ ಸರ್, ನಿಮ್ಗೆ
0: ಸರ್ ಇವಾಗ ಈಗ ನಿಮ್ಮ ಚಿತ್ರರಂಗದ ನಿಮ್ಮ ಸಿನಿರಂಗದ ಕುರಿತಾಗಿ ಒಂದಿಷ್ಟು ಮಾತಾಡ್ಬೋದಾ? ಹೇಗೆ ಹೇಗೆ ಬಂದ್ರಿ ನೀವು ಚಿತ್ರರಂಗಕ್ಕೆ, ನಿಮ್ಮ ಪಯಣ ಹೇಗ್ ಸಾಕ್ತಾ ಇದೆ?
1: ಈ ಕೂತಿ ಮೊಸರು ತಿನ್ ಮೇಕೆ ಬಾಯಿಗೆ ಹೊರಿಸಲ್ಲ, ಆ ತರ ಯಾವ್ದೋ ಒಂದು ಕೇಸ್ ಸಿಕ್ಕಾಕೊಂಡಿದ್ದೆ ನಾನು. ನಾನು ಮೇಕೆ, ನಾನು ಕೂತಿ ಅಲ್ಲ, ನಾನು ಮೇಕೆ. ಯಾಕೆ ಅಂತ ನೀವು ಕೇಳ್ಬೇಡಿ, ಯಾಕಂದ್ರೆ ನಂಗೆ ಗೊತ್ತಿರ್ಲಿಲ್ಲ ಅದಕ್ಕೆ. ಸೊ ಹಾಗಾಗಿ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿಲಿ ನಾನು ವರ್ಕ್ ಮಾಡ್ತಿದ್ದಾಗ ಯಾರ್ದೋ ಒಂದು ಪ್ರಾಬ್ಲಮ್ ಆಗಿ ಅದಕ್ಕೆ ಲೀಗಲ್ ಒಂದು ಕನ್ಸಲ್ಟೆನ್ಸಿಗೆ ನಮ್ಮ ಸ್ನೇಹಿತರಾದ ಅಡ್ವೊಕೇಟ್ ಎಸ್ ನಟರಾಜ್ ಅವರ ಹತ್ರಕ್ಕೆ ಹೋಗಿದ್ದೆ. ಅವರ ತಮ್ಮ ಎಸ್ ಬಾಲು ಅಂತ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಕೊನೆಗೆ ಪ್ರೊಡ್ಯೂಸರ್ ಆಗಿ ಒಂದೆರಡು ಚಿತ್ರಗಳಲ್ಲೂ ಮಾಡಿದ್ರು. ಅವನು ಬಲವಂತದಿದ್ದಲ್ಲ, ಅವೆಲ್ಲ ಹೋಗೋ ಬರೋ ಫ್ರೆಂಡ್ಸ್, ನಾನು ಅಂಬರೀಷ ಪಾಪಣ್ಣ ಬಾಲು ಎಲ್ಲಾರು ಏನ ಹೋಗೋ ಬರೋ ಎಲ್ಲ ಒಂದೇ ಏರಿಯಾ ಸರಸ್ವತಿಪುರ. ಸೊ ಹಾಗಾಗಿ ನಾನು ಅವನು ಬಲವಂತದಿಂದ ಅವಾಗಲೋ ನೀವ್ ಯಾವ್ದೋ ತಗೊಂಡೋಗ್ಬಿಟ್ಟು ಮೂಲೆಯಲ್ಲಿ ನಿಲ್ಸ್ಬಿಟ್ಟು ಎಸ್ ಪಾಸ್ ಕ್ಯಾರೆಕ್ಟರ್ ಎಲ್ಲ ಕೊಡ್ತೀರ, ನಾ ಮಾಡಲ್ಲ ಅಂತೆಲ್ಲ ಅಂದ್ರೆ ಇಲ್ಲ ಇಲ್ಲ ಅಲ್ಲಿ ನೀನು ಒಳ್ಳೆ ಕ್ಯಾರೆಕ್ಟರ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಾಬು ಹತ್ರ ಕರ್ಕೊಂಡೋಗಿ ಬಾಬುಗೆ ಒಂಥರ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ದಂಗೆ. ಅಂದ್ರೆ ಬಾಬು ನಾವು ಅವರೆಲ್ಲ ಚಿಕ್ಕ ವಯಸ್ಸಿಂದನೂ ನೋಡಿರೋರು, ರಾಜೇಂದ್ರ ಸಿಂಗ್ ಬಾಬು ನಮ್ಮ ಬಾಬು ಅಂತ ಹೇಳ್ತೀನಿ, ರಾಜೇಂದ್ರ ಸಿಂಗ್ ಬಾಬು ಪಾಪಣ್ಣ ಅವರ ಅಣ್ಣ, ಅಂದ್ರೆ ವಿಜಯಲಕ್ಷ್ಮಿ ಸಿಂಗ್ ಅವರ ಅಣ್ಣ. ಹೂವು ಹಣ್ಣು ಚಿತ್ರದ ಮೂಲಕ ನಾನು ಮತ್ತೆ ಅದು ವೃತ್ತಿಯಾಗಿ ತಗೊಂಡ್ ಬಂದೆ ಜೀವನ. 1966 ಅಲ್ಲಿ ನಾನು ಫಸ್ಟ್ ಪಿಕ್ಚರ್ ಆಕ್ಟ್ ಮಾಡಿದ್ದು, ಅದರಲ್ಲೂ ನನ್ನ ತಂದೆನೇ ಮಾಡಿದ್ದು, ನಾನ್ ಎಂಟ್ರಿ ಆಗಿದ್ದು ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಅದು ಬಡ್ಡಿ ಬಂಗಂದು ನಮಗೆ ಏನೋ ಒಂದು ಡಬಲ್ ಪ್ಲಸ್ ಅಂತ ಹೇಳ್ತೀವಲ್ಲ ಆ ತರ. ಸೊ ಹಾಗಾಗಿ ನಾನು ವೃತ್ತಿಯಾಗಿ ತಗೊಳಕ್ ಬಂದಾಗ ಹೇಳಿದಕ್ಕೆ ಸುಮಾರು ಒಂದ್ 2 ವರ್ಷ ತಗೊಂಡು ಆ ಪಿಕ್ಚರ್ ಮಾಡಕ್ಕೆ ಹೂವಣ್ಣು, ಆ ಚಿತ್ರದ ಮೂಲಕ ನಾನು ಬರೋ ಹಾಗೆ ಆಯ್ತು. ಅದು ಬರೋ ಟೈಮಲ್ಲಿ ನಾನು ಆಕ್ಚುಯಲ್ ಆಗಿ ಫಸ್ಟ್ ನಾನು ಏನ್ ಮಾಡೋದು ಅಂತ ಗೊತ್ತಿಲ್ಲ. ನಾನು ನಮ್ಮ ಮನೇಲಿ ನಾನು ಹೆಂಡತಿ ನಮ್ಮ ತಾಯಿ ಹತ್ರ ಹೇಳಿದಾಗ ನಮ್ಮಮ್ಮನೇ ಫಸ್ಟ್ ವಾಗ ನಿಮ್ಮ ಅಪ್ಪ ನೆಚ್ಕೊಂಡಿದ್ರೆ ಏನು ಆಗಲ್ಲ ಅಂದ್ರು. ನಮ್ಮಮ್ಮ ಆ ಶಕ್ತಿ ನಿಜವಾಗ್ಲೂ ಅದು ಆಡಿದ್ದೆಲ್ಲ ಯಾವ್ದು ನಾನು ಸುಳ್ಳು ಅಂತ ಹೇಳಲ್ಲ ಸರ್, ಅಥವಾ ಸುಳ್ಳು ಯಾವತ್ತೂ ಹೇಳಲ್ಲ ಸರ್. ನನ್ನ ಹೆಂಡತಿ ಕೇಳಿದಾಗ ಅವಳು ಮುಗನ ಕಾಡಿದ್ರೆ ಏನು ಸವಿ ಮಾತ್ರವನ್ನ ಆಡನೇನು ಅಂತ ಅವಳು ಸುಮ್ ಮೌನವಾಗಿದ್ಲು. ಸರಿ ಕೊನೆಗೆ ಹೋಗಿ ಇದೆಲ್ಲ ಆಗಿ ನೀನು ಇನ್ನೊಂದು 15 ದಿವಸಕ್ಕೆ ಅನೌನ್ಸ್ ಆಗುತ್ತೆ ಅನ್ನೋ ಟೈಮಲ್ಲಿ ನಮ್ಮ ಅಪ್ಪಂಗೆ ಹೇಳಿದಾಗ ಪಾಪ ಮೌನ ಆಗ್ಬಿಟ್ರು ಪಾಪ. ಅದು ಆ ಸ್ಥಿತಿ ನಾನು ಅರ್ಧ ದಿವಸ ಮಾತಾಡ್ಲಿಲ್ಲ ಸರ್ ನಮ್ಮ ಅಪ್ಪ ನಮ್ಮ ಹತ್ರ. ಏನ್ ನೋವಾಯ್ತು ಏನೋ ಗೊತ್ತಿಲ್ಲ. ಆಮೇಲೆ ಅವ್ರು ಆಡಿದ ಮಾತುಗಳು ಹೇಳ್ತೀನಿ, ಆ ತಾಯಿ ಸರಸ್ವತಿ ನಿನ್ನ ಹಣೆಯಲ್ಲಿ ಅದೇ ಬರ್ದಿದ್ದಾರೆ. ಆದ್ರೆ ಒಂದು ತಿಳ್ಕೊ, ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡು, ಫಲ ನಿನ್ ಕೈಲಿಲ್ಲ, ಕೊಡ್ಬೇಕಾಗಿದ್ದನ್ನ ದೇವ್ರು ಕೊಡೋ ಟೈಮ್ ಕೊಟ್ಕೋತಾರೆ. ಇದೇ ಸ್ಟಾರ್ಟಿಂಗ್ ನಂಗೆ ಹೇಳಿದ್ದು. ಹಾಗಾಗಿ ನಾನು ಈ ಚಿತ್ರರಂಗಕ್ಕೆ ಬಂದೆ. ಬಂದ ಮೇಲೆ ನಾವೇನೋ ಆಗ್ತೀವಿ ಅನ್ಕೊಂಡು ಒಂದು 75 ಚಿತ್ರದಲ್ಲಿ ಖಳನಾಯಕನ ಪಾತ್ರದಲ್ಲೇ ಮಾಡಿದೆ. ಏನ್ರಿ ಅಶೋತ್ತರ ಮಗನಾಗಿ ನೀವ್ ಈ ತರ ಪಾತ್ರ ಮಾಡ್ತೀರಾ, ಮಾಡಬಾರದೆಲ್ಲ ಮಾಡು ಅನ್ನಿಸ್ಕೊಂಡು ನಮ್ಮ ಅಪ್ಪಂಗೂ ಇಷ್ಟ ಇರ್ಲಿಲ್ಲ ನಾವ್ ವಿಲನ್ ಆಗಿ ಮಾಡೋದು, ಸಾಫ್ಟ್ ರೋಲ್ ಅಲ್ಲಿ ಮಾಡ್ಬೇಕು ಮೇಡಮ್, ಅವಾಗ್ಲೇ ನೀನು ಯು ಕ್ಯಾನ್ ಅಟ್ರಾಕ್ಟ್ ಪೀಪಲ್ ಹಾಗೆ ಹೀಗೆ ಎಂದಲ್ಲ ಅನ್ನೋರು ಬಂದಿದ್ದೆ. ಹಾಗೆಲ್ಲ ಮಾಡ್ಕೊಂಡು ಅದೇ ಎದ್ದು ಬಿದ್ದು ಮಾಡ್ಕೊಂಡು ನಾವೇನ್ ಅಂತ ಸುಗಮವಾಗಿ ಏನು ಬಂದಿದ್ದಲ್ಲ. ಯಾವಾಗ ಸೀರಿಯಲ್ ಬಂದೆ ಅವಾಗ ನಾನು ಆಕ್ಚುಯಲ್ ಆಗಿ ಅಭಿನಯ ಅನ್ನೋದನ್ನ ಕಲಿಯೋದು ಶುರು ಮಾಡಿದ್ದೆ.
0: ನಿಮ್ಮ ಮನೆತನ ಅಂತ ಒಂದ್ ಸೀರಿಯಲ್ ಬರ್ತಾ ಇತ್ತು ತುಂಬಾ ಹಿಂದೆ.
1: ಕರೆಕ್ಟ್ ಕರೆಕ್ಟ್. ಅದಕ್ಕೆ ಮುಂಚೆ ನಾನು ಆಕ್ಚುಯಲ್ ಆಗಿ ಸೀರಿಯಲ್ ಬರೋದಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ. ನೋಡಿ ದೇವ್ರ ಇಚ್ಛೆ ಮೈತ್ರೆ ನೀವು ಪ್ರಪಂಚದ ಯಾವ ತುದಿಲಿ ಇದ್ರು ಕರ್ಸ್ಕತಾನೇನಕ್ಕಿದೆ ಕಾರಣ. ಬಂದು ನಾನು ಯಾವ್ದೋ ಒಂದಕ್ಕೆ ಹೋದಾಗ ಎಳ್ಕೊಂಡ್ ಬಂದ, ಇಲ್ಲಿ ಕರ್ಕೊಂಡ್ ಬಂದ. ನೆಕ್ಸ್ಟ್ ಸೀರಿಯಲ್ ಗೆ ನಾನು ಒಂದ್ ಪಿಕ್ಚರ್ ಡಬ್ಬಿಂಗ್ ಹೋಗಿದ್ದೀನಿ ಪ್ರಸಾದ್ ಸ್ಟುಡಿಯೋದಲ್ಲಿ. ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ತಾರಲ್ಲ ನಮ್ಮ ಪುಟ್ಟಣ್ಣ ಅವರ ಮಗ ಸರ್ವೋತ್ತಮ್, ಅವರು ಪುಣ್ಯರಾಮಚಂದ್ರ ಅವ್ರು 3 ಲಕ್ಷ ಫೋನ್ ಮಾಡಿದ್ರು ಕಂಡ್ರೆ ನಿಮ್ಗೆ ಅಂತಂದ್ರು. ಹೌದಾ ಅನ್ಬಿಟ್ಟು ನಾನು ಅವ್ರು ಟ್ರೈ ಮಾಡಿದೆ. ಆಮೇಲೆ ಎಲ್ಲಿದ್ರು ಎರಡು ಮೂರು ದಿವಸದಿಂದ ನಿಮ್ಮನ್ನೇ ಹುಡುಕ್ತಿದ್ದೆ. ಅವಾಗೆಲ್ಲ ಲ್ಯಾಂಡ್ ಲೈನ್ ಯಾವ್ದು ಇದಿರ್ಲಿಲ್ಲಲ್ಲ. ಹಾಗಾಗಿ ಕೊನೆಗೆ ಫೋನ್ ಮಾಡಿ ಮನೆಗೆ ಹೋಗುತ್ತಲೋ ಅವ್ರು ಈ ತರ ಸೀರಿಯಲ್ ಮಾಡ್ತಿದ್ದೀನಿ ಮಾಡಿ ಹೋಗಿದ್ದ ಸೀರಿಯಲ್ ಅಲ್ಲೆಲ್ಲ ಇದರಲ್ಲೇ ಬದುಕಾಕ ಆಗ್ತಿಲ್ಲ ನಮ್ಗೆ, ಇನ್ ಸೀರಿಯಲ್ ಅಲ್ಲೆಲ್ಲ ಏನ್ ಬದುಕಾಕ ಇಲ್ಲ ರೀ ಹಾಗೆ ಅಂತೆಲ್ಲ ಹೇಳಿ ಮಾಡಿ ಅವ್ರಿಗೂ ದುಡ್ಡು ದುಡ್ಡು ದುಡ್ಡು ಅಂತ ಒಂದ್ ಸೀರಿಯಲ್ ಗೆ ದೂರದರ್ಶನ ಮಾಡಿದ್ದು, ಐ ಮೀನ್ ಉದ್ಯಕ್ಕೆ ಮಾಡಿದ್ದು. ಅದ್ರ ಮೂಲಕ ನಾನು ಪಾದಾರ್ಪಣೆ ಮಾಡಿದ್ದು. ಅದಾಗ ಒಂದು 8 ತಿಂಗಳಿಗೆ ನಾನು ಮನೆತನ ಸ್ಟಾರ್ಟ್ ಆಗಿತ್ತು. ಆಮೇಲೆ ಆ ಮನೆತನದಲ್ಲಿ ಒಂದು ಹೇಳಬೇಕು ಅಂದ್ರೆ ಮರೆಯಕ್ಕಾಗದಿರೋ ಒಂದು ಪಾತ್ರನ ಮಾಡ್ಕೊಂಡು ಬಂದೆ. ಪೂರ್ಣಚಂದ್ರ ಫುಲ್ ಬೋನ್ ಆ ಪಾತ್ರ.
0: ಎಸ್ ಎಸ್ ಎಸ್ ಎಸ್ ಎಸ್. ನೋಡಿ ನಿಮ್ಮ ಸ್ನೇಹಿತರು ಒಂದು ಸಂದೇಶ ಕಳಿಸಿದ್ದಾರೆ. ನಿಮ್ಮ ಸ್ನೇಹಿತರು ಇಂದು ನೀವು ಕೇಳಿಸ್ತಾ ಇರೋ ನನ್ನ ಆಮೇಲೆ ಬಾಲ್ಯದ ದಿನಗಳನ್ನು ಬಂದ ಚಿತ್ರಗಳು ನನ್ನ ಮೈಸೂರಿನ ಆ ಖುಷಿ ದಿನಗಳನ್ನು ನೆನಪಿಗೆ ತಂದ ನಿಮಗೆ ನಿಲಯಕ್ಕೆ ಧನ್ಯವಾದಗಳು. ಇವತ್ತು ನನಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ ಸರಸ್ವತಿಪುರದಲ್ಲಿ ನಮ್ಮ ಮನೆಯ ಎದುರು ಮನೆಗೆ ಅಶ್ವತ್ಥವರ ಮನೆ, ಈಗ ನೀವು ಮಾತನಾಡಿಸ್ತಿರೋ ಶಂಕರ್ ಅವರ ಸಹೋದರರ ಸುಬ್ಬುಕೃಷ್ಣ ಅವರ ಪುಟ್ಟ ತಂಗಿ ಹಾಗೂ ಇನ್ನೂ ಕೆಲವು ಗೆಳೆಯರು ಚಿಕ್ಕ ವಯಸ್ಸಿನಲ್ಲಿ ಗೋಲಿ ಚಿನ್ನಿಕೋಲಿ ಇನ್ನೂ ಅನೇಕ ಆಟಗಳನ್ನು ಆಡ್ತಾ ಇದ್ವಿ. ನನಗೆ ನೆನಪಿದೆ, ಶಂಕರ್ ಅವರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ನನಗಂತೂ ತುಂಬ ತುಂಬ ತುಂಬ ತುಂಬ ಖುಷಿ ಆಗ್ತಾ ಇದೆ. ಶಂಕರ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ನಿಮ್ಮ ನಿಲಯದ ಮೂಲಕ ಅಂಥೇಳಿ ಎನ್ನು ರಾಜಶೇಖರ್ ಅರಕೆರೆ ಬನ್ನೇರ್ಘಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ.
1: ಎದುರುಗಡೆ ಬಂದು ನೋಡಿದ್ರೆ ಯಾಕೆಂದ್ರೆ ಪ್ರಾಯಶಃ ಇವ್ರು 70ರ ದಶಕಕ್ಕೆ ಮುಂಚೆನೆ ಅವರು ಜಾಗ ಖಾಲಿ ಮಾಡಿರ್ತಾರೆ. ಯಾಕೆಂದ್ರೆ ಇದು 50 ವರ್ಷದ ಹಿಂದಿನ ಮಾತು ಇದೆಲ್ಲ. ಈಗ ನಾವು ಹೇಳದಲ್ಲ ಬರ್ತಾ ಬರ್ತಾ 60 ಆಗುತ್ತೆ, ಅರಡಮಳ ಯಾಕೆ ಆಗುತ್ತೆ ಅಂದ್ರೆ ನಾವು ಯೋಚನೆ ಮಾಡೋದು ಯಾವಾಗ್ಲೂ ಆಲೋಚಿಸೋದು ಬರ್ತಾ ಬರ್ತಾ ಕಡಿಮೆ ವಿಷಯಕ್ಕೆ ಮಾಡ್ತೀವಿ, ಬೇಡದಿದ್ದ ವಿಷಯ ಎಲ್ಲ ಬಿಡ್ತೀವಿ ಅಂತವಲ್ಲ. ಅಂದ್ರೆ ಬೇಡದಿದ್ದು ಅಂತಂದ್ರೆ ನಮ್ಗೆ ಆ ದೈನಂದಿನ ಬದುಕಿಗೆ ಬೇಡದೇ ಇರುವಂತಹದ್ದು ವಿಷಯ ಆತರ, ಹಾಗಾಗಿ ನಾವು ಮರ್ತಿರ್ತೀವಿ. ದಯವಿಟ್ಟು ರಾಜಶೇಖರ್ ಅವರ ಕ್ಷಮಿಸಿ, ನನಗೆ ನೆನಪು ಬರ್ತಿಲ್ಲ. ನೀವು ಯಾವ ಮನೆ ಅಂತ ಕರೆಕ್ಟ್ ಆಗಿ ಹೇಳಿದ್ರೆ ಅವಾಗ ಗೊತ್ತಾಗುತ್ತೆ. ಮೇಡಮ್ ಮಗ ಆಗಿದ್ರೆ ಇಬ್ರು ಇದ್ರು ಅವ್ರ ಅಣ್ಣ ತಮ್ಮಂದ್ರಲ್ಲಿ ನೀವು ಅವ್ರ ಯಾರು ಆಗಿದ್ರೆ ಸ್ವಲ್ಪ ನೆನಪಿದೆ, ಬಟ್ ಅವರಲ್ಲದೆ ಬೇರೆ ಅಕ್ಕ ಪಕ್ಕ ಬೇರೆ ರಸ್ತೆ ಆಗಿದ್ರೆ ನನಗೆ ದಯವಿಟ್ಟು ನೆನಪು ಬರ್ತಿಲ್ಲ, ಕ್ಷಮಿಸಿ.
0: ಇನ್ನೊಂದು ಶಂಕರ ಅಶ್ವತ್ಥವರು ಇನ್ನೊಂದು ಸಂದೇಶವನ್ನ ಓದಿ, ನಿಮ್ಮ ಇಷ್ಟದ ಒಂದು ಗೀತೆ ಪ್ರಸಾರ ಮಾಡ್ತೀನಿ, ಮಂಗಳದ ಈ ಸುದಿನ ಆ ಗೀತೆ ನಿಮಗೆ ಪ್ರಸಾರ ಮಾಡ್ತಾ ಇದ್ದೀನಿ, ಆಗತ್ತಾ? ನೋಡಿ ಜಗದಂಬಿಕಾ ಹಂಸವೇಣಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಎಂತ ಅದ್ಭುತ
1: ಲೈನ್ ಇದೆಯಲ್ಲ ಸರ್, ತಂದೆ ತಾಯಿ
0: ಹೌದು ಹೌದು
1: ತಾರಿ ತೋರ ಕಣ್ಣುಗಳೆರಡು ಅದು ನಿಜ ಸರ್, ನಿಜ ಸರ್.
0: ಆ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ ಸರ್.
1: ಆಯ್ತು.

0: 4:48:37 ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಶಂಕರ್ ಅಶ್ವಥ್ ಅವರು. ಅಶ್ವಥ್ ಅವರೇ, ಕಾರ್ಯಕ್ರಮದಲ್ಲಿ ನೀವಿದ್ದೀರಿ, ನಿಮ್ ಜೊತೆ ನಾವಿದ್ದೇವೆ, ನಮ್ಮೆಲ್ಲರ ಜೊತೆ ಶ್ರೋತೃಗಳಿದ್ದಾರೆ,
1: ಅದ್ರ ಜೊತೆಗೆ ಅಶ್ವಥ್ ಅವರು
0: ಇದ್ದಾರೆ. ಜಗದಂಬಿಕಾ ಹಂಸವೇಣಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಒಬ್ಬರು ಶ್ರೋತೃ, ಎಂಥ ಕಾರ್ಯಕ್ರಮವನ್ನು ನಮಗಾಗಿ ತಂದಿದ್ದೀರಿ, ಶಂಕರ್ ಸರ್ ಹೇಳಿದ್ರು ಮಾತೇ ಬರ್ತಿಲ್ಲ ಅಂತ ಹೇಳಿದ್ರು, ಅವರಷ್ಟೇ ಅಲ್ಲ ನಾವು ಕೂಡ ಮಾತನಾಡಲಾರದಂತಹ ಸ್ಥಿತಿಯಲ್ಲಿದ್ದೇವೆ, ಅಂತಹ ತಂದೆಯನ್ನು ಪಡೆದ ಇವರೇ ಧನ್ಯರು, ಇಂತಹ ಮಗನನ್ನು ಪಡೆದ ಅವರೇ ಧನ್ಯರು, ಇನ್ನು ಹೆಚ್ಚಿಗೆ ಬರಿಬೇಕು ಅನ್ಸುತ್ತೆ, ಪದಗಳು ಸಿಗ್ತಾ ಇಲ್ಲ, ತುಂಬ ಮಧುರವಾದ ಅನುಭವ ಆಗ್ತಾ ಇದೆ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿ ಅಂತೇಳಿ ಹೇಳ್ತಾ ಇದ್ದಾರೆ.
1: ಅದಕ್ಕೆ ಶಿವಾನಂದಿ ಒಂದು ಸಂಬಂಧ ಅಂತ ಹೇಳ್ಬಿಡಿ ಅಷ್ಟೇ.
0: ಆಯ್ತು ಹೇಳಿ ಸರ್, ನಿಮ್ಮ ಸಿನಿ ಪಯಣ ಹೇಗೆ ಸಾಗ್ತಾ ಇದೆ?
1: ಈಗ ಅದೇ, ಈಗ ಕಾಲ ಎಲ್ಲ ಬದಲಾಗಿದೆ ಅಂತ ನಾವು ಹೇಳ್ತೀವಲ್ವಾ, ಕಾಲ ಬದಲಾಗಿರಲ್ಲ, ಮನುಷ್ಯನ ಮನಸ್ಥಿತಿಗಳು ಬದಲಾಗಿರುತ್ತೆ. ಅವ ವಾತಾವರಣನ ಅವನು ಬದಲು ಮಾಡ್ಕೋತಾನೆ, ಅವನು ರುಚಿ ಅವನು ಬದಲು ಮಾಡ್ಕೋತಾನೆ. ಈಗ ಹಿಂದೆನೂ ನಗ್ತಾ ಇದ್ವು, ಈಗಲೂ ನಗ್ತೀವಿ, ನಗೋದಕ್ಕೆ ನಗು ಅಂತಾನೆ ಹೇಳೋದು, ಹಲ್ ತೋರ್ಸ್ಕೊಂಡು ನಗ್ದಾಗ್ಲೇ ಓ ಇವ್ರು ನಗ್ತಾ ಇದ್ದಾರೆ ಅಂತ ಗೊತ್ತಾಗೋದು. ಈಗೇನು ಬೇರೆ ಏನ ಆಗಲ್ಲ, ಆದ್ರೆ ಅದೇನೋ ಒಂದು ಬೇರೆ ತರದ್ದು ಅಪ್ರೋಚ್ ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ಒಂದು ಕೆಲವು ಒಳ್ಳೆ ಉತ್ತಮವಾದ ಒಂದು ಬೆಳವಣಿಗೆನೂ ಆಗಿದೆ, ಇಲ್ಲ ಅಂತಲ್ಲ, ಅದು ಕೆಲವ್ರಿಗೆ ಮಾತ್ರ ಆಗಿದೆ, ಎಲ್ರಿಗೂ ಆಗಿಲ್ಲ. ಆಮೇಲೆ ಅದೃಷ್ಟ ಇರ್ಬೇಕು ಸರ್, ಅದೃಷ್ಟ ಇಲ್ಲದ ನಿಮ್ ಪ್ರತಿಭೆ ಏನೇ ಇದ್ರು ಅಷ್ಟೇನೆ, ದೇವರು ಕೊಟ್ಟಿದ್ರಲ್ಲಿ ನೀವು ತೃಪ್ತಿ ಆಗಿರ್ಬೇಕು.
0: ಹೌದು, ಇವತ್ತಿನ ಏನು ಸಿನಿ ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂತಹ ಎಲ್ಲ ಬಂಧುಗಳಿಗೆ, ಪಯಣಿಗರಿಗೆ ನೀವು ಏನನ್ನ ಹೇಳಲಿಕ್ಕೆ ಬಯಸ್ತೀರಾ? ಅವರ ವೃತ್ತಿ ಜೀವನದಲ್ಲಾಗಲಿ, ಅವರ ವೈಯಕ್ತಿಕ ಜೀವನದಲ್ಲಾಗಲಿ, ಅವರ ವೈಯಕ್ತಿಕ ಜೀವನ ಚಿತ್ರ ಜಗತ್ತಿಗೆ ಯಾವ ಥರ ಪೂರಕವಾಗಿರಬೇಕು ಅನ್ನೋ ರೀತಿಯಲ್ಲಿ ಒಂದು ಸಂದೇಶ ನೀವು ಕೊಡ್ಬೋದಾ?
1: ಹಿರಿಯ ನನ್ನ ತಂದೆ ಹೇಳಿದ ಮಾತನ್ನ ನಾನು ಇಟ್ಟುಕೊಂಡು ನಾನು ಪಾಲಿಸ್ತಾ ಇದ್ದೀನಿ, ಹಾಗಂದಕ್ಷ ಈಗಿನವ್ರು ಅದನ್ನ ಪಾಲಿಸಿ ಅಂತ ನಾನು ಹೇಳಲ್ಲ, ಅಥವಾ ನಡೀರಿ ಅಂತನೂ ನಾನು ಅದನ್ನ ಫಾರ್ ಎಗೇನ್ಸ್ಟ್ ಹೇಳು ಅಲ್ಲ ಅಂತ ಹೇಳ್ಕೊಳ್ಳಿ. ಸತ್ಯದಿಂದ ನಿಷ್ಠೆಯಿಂದ ಮಾಡೋದು ಪ್ರತಿಯೊಂದು ಕಾರ್ಯನೂ ಮಾಡಲೇಬೇಕು. ನಾವು ನಾವು ಮಾಡೋ ಕೆಲಸನ ಆಸಕ್ತಿ ಜೊತೆಗೆ ಅದಕ್ಕೆ ಶ್ರದ್ಧೆದ ಜೊತೆಗೆ ನಮ್ಮ ಸಂಪೂರ್ಣವಾಗಿ ನಾವು ಅದಕ್ಕೆ ನಿಷ್ಠೆಯಿಂದ ಮಾಡೋದನ್ನ ಕಲ್ತ್ಕೋಬೇಕು. ಗೊತ್ತಿಲ್ಲದೆ ಇದನ್ನ ಕೇಳಬೇಕು, ತಿಳ್ಕೋಬೇಕು. ಈಗ ನಮ್ಮ ಈ ಯಂಗರ್ ಜನರೇಷನ್ ಬಹಳ ಬುದ್ಧಿವಂತರು, ಅದು ಮಾತ್ರ ಗ್ಯಾರಂಟಿ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ಎಲ್ಲವೂ ತಿಳಿದಿರುತ್ತೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ, ಅದು ಪೆದ್ದತನ. ಎಲ್ರೂ ಅದನ್ನ ಎಲ್ರಿಗೂ ಅನ್ವಯಿಸಲ್ಲ ಅದು. ಕೆಲವರು ವಿಭಿನ್ನವಾಗಿರ್ತಾರೆ, ನಮ್ಮನೇಲಿ ಪಿ ಜಿ ಲಿ ಒಂದು ಹುಡುಗಿ ಇತ್ತು, ಎಂ ಎಸ್ ಸಿ ಬಯೋ ಕೆಮಿಸ್ಟ್ರಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿ ಸಿ ವಿದ್ಯಾ ಅನ್ನೋ ಹುಡುಗಿ, ಕೊನೆಗೆ ಹೋಗಿ ನಾ ಅದೆಲ್ಲ ಪಿ ಎಚ್ ಡಿ ಮಾಡುತ್ತೆ ಅಂತ ನೋಡಿದ್ರೆ ಒಂದ್ ಫೈನ್ ಡೇ ಆಕ್ಟ್ರೆಸ್ ಆಗ್ಬಿಟ್ಟಿದೆ, ಒಂದು ಸೀರಿಯಲ್ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದೆ, ಒಂದ್ ಎರಡ್ ಮೂರು ಸೀರಿಯಲ್ ಮಾಡಿ ಈಗ ತೆಲುಗು ಮಾಡ್ತಿದೆ. ಅಂದ್ರೆ ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಆಸಕ್ತಿ ಇದ್ರೆ ಅದನ್ನ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿ ಅದನ್ನ ಅಪ್ಕೊಳ್ಳಿ, ಅಪ್ಕೊಂಡು ಅದಕ್ಕೆ ನ್ಯಾಯ ಒದಗಿಸೋದಕ್ಕೆ ಏನ್ ಮಾಡ್ಬೋದು ಅದನ್ನ ಮಾಡಿ, ಅದರಲ್ಲಿ ತಿಳ್ಕೊಳಕ್ ಬೇಕಾಗಿದ್ದು ಏನಾರಿದ್ರೆ, ಕಲಿಬೇಕಾಗಿರೋದಂತದ್ದು ಏನಾರಿದ್ರೆ ಮಾಡಿ, ಅದ್ರ ಜೊತೆಗೆ ಏನಾಗ್ತಾ ಇದೆ ಅಂದ್ರೆ ಒಂದು ಉತ್ತಮ ಸಂದೇಶ. ಇದಕ್ಕೆ ನಾನು ಹೇಳ್ತಿರೋದು, ಈಗ ನಮ್ಮ ಬಂಗಾರದ ಮನುಷ್ಯ ಅಣ್ಣ ಅವ್ರದ್ದು ಸಿನಿಮಾ ನೋಡಿ ಎಷ್ಟೋ ಜನ ಸಿಟಿ ಬಿಟ್ಟು ಹಳ್ಳಿಗೆ ಹೋಗ್ಬಿಟ್ಟು ಫಾರ್ಮಿಂಗ್ ಉಳೋದೆಲ್ಲ ಮಾಡಕ್ ಶುರು ಮಾಡಿದ್ರು, ರೈತರು ಜಮೀನ್ ಬಿಟ್ಟು ಬಂದವ್ರು, ಅಂತ ಒಂದು ಪರಿವರ್ತನೆ ಆ ರೀತಿ ಆಗದೆ ಹೋದ್ರು ಒಂದು ಉತ್ತಮ ಸಂದೇಶ ಕೊಟ್ಟು ವ್ಯಕ್ತಿತ್ವ ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಕೊಡೋ ಅಂತ ಪಾತ್ರಗಳನ್ನ ಅದನ್ನ ತಿಳ್ಕೊಂಡು ಹೆಚ್ಚಾಗಿ ಒಳ್ಳೇದು ಮಾಡಿ ಅಷ್ಟೇ. ನಾವಿನ್ ಬಾಕಿದೆಲ್ಲ ಈಗ ಹಾಡು ಅಬ್ಬರ ಇರುತ್ತೆ ಗಿಬ್ಬರ ಇರುತ್ತೆ ಅಂದ್ರೆ ಈಗಿನ ಮಕ್ಳು ಅದನ್ನೇ ಇಷ್ಟಪಡ್ತಾರೆ. ನಾವು ಈಗ ಮಂಗಳದ ಈ ಸುದಿನ ನಾ ಮೆಚ್ಚಿದ ಹುಡುಗ ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದು, ಈ ವಿಜಯ್ ಭಾಸ್ಕರ್ ಅವರು ಮಾಡಿದ್ದು, ಇದನ್ನೆಲ್ಲ ನಾವು ಕೇಳಿದವರು. ಆ ತರ ಒಂದು ಬರವಣಿಗೆಗಳು ಈಗ ಇಲ್ಲ, ಹಾಗನ್ಬಿಟ್ಟು ಈಗ ಇದು ಸರಿ ಇಲ್ಲ ಅಂತಾನು ಹೇಳಕ್ಕಾಗಲ್ಲ.
0: ಬಟ್
1: ಬೇಸಿಕ್ ಆಗಿ ತಂದೆ ತಾಯಿನ ದಯವಿಟ್ಟು ಯಾರು ಮರಿಬೇಡಿ, ಅವರೇ ನಿಜವಾದ ದೇವರು ಅನ್ನೋದಕ್ಕೆ ನೀವು ಅವ್ರ ಒಳ ಹೋಗ್ದಾಗ ಅಥವಾ ನೀವು ತಂದೆ ತಾಯಿ ಆದಾಗ ಮಾತ್ರ ಗೊತ್ತಾಗುತ್ತೆ. ಅದು ಅದು ಅದು ಅದು ನಮ್ಮಪ್ಪ ನಮಗೇನು ಹೇಳ್ಕೊಡದೆ ಅವನು ಇದ್ದು ಕಲ್ಸಿ ಕೊಟ್ಟ.
0: ಹೌದು,
1: ಅದನ್ನ ಹೇಳಕ್ ಇಷ್ಟಪಡ್ತೀನಿ.
0: ತುಂಬಾ ತುಂಬಾ ತುಂಬಾ ತುಂಬಾ ಧನ್ಯವಾದಗಳು ಶಂಕರ್ ಅಶ್ವಥ್ ಅವರೇ. 1 ಗಂಟೆಯ ನಿಮ್ಮ, ಅದು ಭಾನುವಾರದ, ಇವತ್ತು ನೀವು ಮುಂಚೆನೆ ಹೇಳಿದ್ರಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾನು ಇದ್ದೇನೆ, ಆದರೂ ಕೂಡ ಆಕಾಶವಾಣಿ ನನ್ನ ಪ್ರೀತಿ, ನನ್ನ ಅಭಿಮಾನ, ಆಕಾಶವಾಣಿನ ನಾನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ, ಮಾತಾಡಲೇಬೇಕು ಅಂತ ಹೇಳಿ ನೀವು ಇದು ಮಾಡಿದ್ರಿ. ತುಂಬಾ ಧನ್ಯವಾದಗಳು ನಿಮಗೆ ಆಕಾಶವಾಣಿಯ ಪರವಾಗಿ. ಹಾಗೆ ಸಾಕಷ್ಟು ಶ್ರೋತೃಗಳ ಸಂದೇಶಗಳು ಕೂಡ ಬಂದಿದೆ. ನನ್ನ ಅಭಿನಂದನೆಗಳು, ನನ್ನ ಧನ್ಯವಾದಗಳನ್ನು ಶಂಕರ ಶ್ರೋತ್ ಅವರಿಗೆ ತಿಳಿಸಿ ಅಂಥೇಳಿ ತುಂಬ ಉದ್ದುದ್ದ ಸಂದೇಶಗಳು ಇದೆ ನಿಮಗೆ.
1: ನಾನೇ ಧನ್ಯ.
0: ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಮ್ಮೊಂದಿಗೆ ಒಂದು ಗಂಟೆಯ ಅವಧಿಯನ್ನು ಕೊಟ್ಟಿದ್ದೀರಿ, ತುಂಬಾ ಧನ್ಯವಾದಗಳು ನಿಮಗೆ. ಆಕಾಶವಾಣಿ
1: ಶುಭವಾಗಲಿ.
0: ಆಕಾಶವಾಣಿ ಹಾಗೂ ಶ್ರೋತೃಗಳ ಪರವಾಗಿ ಧನ್ಯವಾದ. ನಮಸ್ಕಾರ ಸರ್.
1: ನಮಸ್ಕಾರ. ಎಲ್ರಿಗೂ ಶುಭವಾಗಲಿ, ಎಲ್ರಿಗೂ ಒಳ್ಳೇದಾಗಲಿ.
0: ನಿಮ್ಮ ಇಷ್ಟದ ಒಂದು ಗೀತೆ, ನಿಮ್ಮ ಇಷ್ಟದ ಒಂದು ಗೀತೆ ಪ್ರಸಾರವಾಗಬಹುದಾ? ತೆರೆದಿದೆ ಮನೆ, ಓ ಬಾ ಅತಿಥಿ.
1: ಥ್ಯಾಂಕ್
0: ಯು ಸರ್, ಧನ್ಯವಾದಗಳು. ಧನ್ಯವಾದ.
1: ನಮಸ್ಕಾರ.

ಪರಿಮಳ ಕಾರ್ಯಕ್ರಮದಲ್ಲಿ ಇವತ್ತಿನ ಪರಿಮಳ ಕಾರ್ಯಕ್ರಮದ ಅತಿಥಿಯಾಗಿ ಶಂಕರ್ ಅಶ್ವಥ್ ಅವರು ನಮ್ಮೊಂದಿಗಿದ್ರು. ಕಾರ್ಯಕ್ರಮದ ನಂತರ 5 ಗಂಟೆಗೆ ಸಂಜೆಯ ಪ್ರಸಾರದಲ್ಲಿ ನಿಮ್ಮೊಂದಿಗಿರ್ತಾರೆ ಹೊಯ್ಸಳ ರಾಮಣ್ಣ ವಾಲ್ಮೀಕಿ.

0: ರಕ್ತದಾನ ಬಹುದೊಡ್ಡ ಸೇವೆ. 18 ರಿಂದ 60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
1: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಐತಿಹಾಸಿಕ ಭಾರತ ಫ್ರಾನ್ಸ್ ನಾವೀನ್ಯತೆ ಪ್ರದರ್ಶನದಲ್ಲಿ ಭಾಗವಹಿಸಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಮುಖ ಹೂಡಿಕೆದಾರರು, ಉದ್ಯಮಿಗಳು ಮತ್ತು ನಾವೀನ್ಯಕಾರರೊಂದಿಗೆ ಇಂದು ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಸೇರಿದಂತೆ ಹಲವು ಪ್ರಮುಖ ಉದ್ಯಮಿಗಳು ಉಪಸ್ಥಿತರಿದ್ದರು. ಹಿಂದಿನ ಯುಪಿಎ ಅವಧಿಗೆ ಹೋಲಿಸಿದರೆ ಈಗಿನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚು ತೆರಿಗೆ ಹಂಚಿಕೆಯಾಗಿದೆ ಎಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ವಿಕಸಿತ ಭಾರತ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೇಂದ್ರದಿಂದ ತೆರಿಗೆ ಹಂಚಿಕೆ ವಂಚನೆ ಕುರಿತ ರಾಜ್ಯ ಸರ್ಕಾರದ ಆರೋಪಗಳನ್ನು ನಿರಾಕರಿಸಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ, ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಪಕ್ಷ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗಾಗಿ 2026 ಮುಂಗಾರು ಹಂಗಾಮಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಟರ್ಕಿಯ ಅಂಟಾಲ್ಯದಲ್ಲಿ ಇಂದು ನಡೆದ ವಿಶ್ವಕಪ್ ಹಂತ 3 ಮಿಶ್ರ ತಂಡದ ಸ್ಪರ್ಧೆಯಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಯುವ ಆಟಗಾರ್ತಿ ಕುಂಕುಮ್ ಮೊಹೋದ್ ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡಿದ್ದಾರೆ.

ಶ್ರೋತೃಗಳೇ, ಇನ್ನೀಗ ಕೇಳಿ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆಯ ನಂತರ ಅಂದರೆ 5:05 ಮೇಲೆ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಓಲ್ಡರ್ಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಇದರ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಯಾಡ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ. ಆರು ಗಂಟೆ 2 ನಿಮಿಷಕ್ಕೆ ವೀಕೆಂಡ್ ವಿಶೇಷ ಗಾನ ಭಜನ. ಏಳು ಗಂಟೆ 22 ನಿಮಿಷಕ್ಕೆ ಕಗ್ಗದ ಸಿರಿ, ಇದರ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಭಾನುವಾರದ ವಿಶೇಷ ಕಾರ್ಯಕ್ರಮ ಬೆಳ್ಳಿ ಬದುಕು. ಒಂಬತ್ತು ಗಂಟೆ 15 ನಿಮಿಷಕ್ಕೆ ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಈ ರೀತಿಯಾಗಿವೆ. ಬೆಳಗ್ಗೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ, ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಕೇಳುವಿರಿ. ಇದಾದ ನಂತರ ಭಾವಗೀತೆಗಳ ಪಯಣ. ಬೆಳಗ್ಗೆ 9:00 ಇಂದಿನ ವಿಶೇಷ, 10:02 ನಮ್ಮ ನಿಲಯದಿಂದ ಓಲ್ಡ್ ಇಸ್ ಗೋಲ್ಡ್, 11:02 ಹೊಸ ಹಾಡು, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಎಂದಿನಂತೆ ಕಲಾಭಾರತಿ, 12:05 ಕರೆಗೊಂದು ಹಾಡು, 1:20 ಇಮೇಲ್ ಹಾಗೂ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಸ್ಪಂದನ, 2:40 ಚಿತ್ರತಾಣ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ. 4:00 ಪರಿಮಳ ಮುಕ್ತ ವೇದಿಕೆ, 5:05 ಓಲ್ಡ್ ಇಸ್ ಗೋಲ್ಡ್.

ಸಂಜೆ 5:40 ಕಾನೂನು ಅರಿವಿನ ಸಾರಣಿ ಕಾರ್ಯಕ್ರಮ ನ್ಯಾಯವಾಣಿ. ಇದರ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ ಕೇಳುವರಿ. 7:22 ಕಗ್ಗದ ಸಿರಿ. 8:02 ಸೋಮವಾರದ ವಿಶೇಷ ಕಾರ್ಯಕ್ರಮ ಭಾವಚಿತ್ತಾರ. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ, ಪ್ರಣಯ ಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಇದಾಗಿತ್ತು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಸೇಫ್ ಡ್ರೈವ್. ಈ ದಿನದ ಸೇಫ್ ಡ್ರೈವ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಆತ್ಮೀಯ ಕೇಳುಗರೆಲ್ಲರಿಗೂ ಹೊಯ್ಸಳ ರಾಮಣ್ಣ ವಾಲ್ಮೀಕಿಯ ನಮಸ್ಕಾರಗಳು.

ಕಾರ್ಯಕ್ರಮದ ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದ ಸುಪ್ರಭಾತ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿವುದಯಶಂಕರ್ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಕಾರ್ಯಕ್ರಮ ಮುಂದುವರಿಯುತ್ತೆ, ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ನಂತರ.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂಥ ಅಭ್ಯಾಸವುಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಚೇಂಜ್ ಅಂದ್ರೆ ಬದಲಾವಣೆ. ಇದು ಜೀವನದ ಹಾದಿಯಲ್ಲಿ ಎಷ್ಟು ಮುಖ್ಯ.

ಅಂತ ಕೇಳಿದ್ರಲ್ಲ ಸ್ಪೈಸ್ ಕಾರ್ಯಕ್ರಮದಲ್ಲಿ, ಈಗ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಸೋಣ. ಪಾತಾಳ ಮೋಹಿಣಿ ಈ ಚಿತ್ರದ ಒಂದು ಗೀತೆ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇದು 1965 ಬಿಡುಗಡೆಯಾದ ಚಿತ್ರ. ಚಿತ್ರದ ತಾರಾಗಣದಲ್ಲಿ ಬಿ ಎಂ ವೆಂಕಟೇಶ್, ನರಸಿಂಹರಾಜ್ ಅವರು, ವಾಣಿಶ್ರೀ, ಬಾಲಕೃಷ್ಣ ಅವರು ಹಾಗೆಯೇ ಪ್ರತಿಮಾ ದೇವಿಯವರು ಸಹ ನಟಿಸಿದ್ದರು.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿಗ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು. ಮೊದಲನೆಯ ಗೀತೆ ಕನ್ಯಾರತ್ನ, ಈ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಎಸ್ ಜಾನಕಿ ಅವರು ಗೀತೆಯನ್ನು ಹಾಡಿದ್ದಾರೆ. ಕೂರ ಸೀತಾರಾಮ ಶಾಸ್ತ್ರಿಯವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಇದಾದ ನಂತರ, ಅಂದರೆ ಎಸ್ ಜಾನಕಿ ಅವರು ಹಾಡಿದ ಗೀತೆಯ ನಂತರ, ಎಲ್ ಆರ್ ಈಶ್ವರಿಯವರು ಹಾಡಿರುವ ಒಂದು ಗೀತೆ, ಚಿತ್ರ ಮೇಯರ್ ಮುತ್ತಣ್ಣ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಈಗ ನ್ಯಾಯವಾಣಿ ಈ ಕಾರ್ಯಕ್ರಮವನ್ನ ಕೇಳಿ ಬನ್ನಿ. ಅದಾದ ನಂತರ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನ ಮುಂದುವರಿಸೋಣ.
3: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ವಿದ್ಯಾಭ್ಯಾಸ, ಇದರ ಮಹತ್ವವನ್ನು ಸಾರುವ ನ್ಯಾಯವಾಣಿಯ ಒಂದು ಗೀತೆಯನ್ನು ಕೇಳಿದ್ರಲ್ಲ. ಈಗ ಬಿ ಆರ್ ಪಂತಲು ನಿರ್ದೇಶನದ ಗಾಳಿ ಗೋಪುರ ಈ ಚಿತ್ರದ ಒಂದು ಗೀತೆ. ಗಾಯಕಿ ರೇಣುಕಾ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಜಿ ವಿ ಅಯ್ಯರವರ ಗೀತ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ. ಇದು 1962 ಬಿಡುಗಡೆಯಾದ ಚಿತ್ರ. ಚಿತ್ರದ ತಾರಾಂಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ ಹಾಗೂ ಲೀಲಾವತಿಯವರು ನಟಿಸಿದ್ದರು.

ಕಾರ್ಯಕ್ರಮದಲ್ಲೀಗ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು. ಮೊದಲನೆಯದು ಎಸ್ ಜಾನಕಿಯವರು ಹಾಡಿರುವ ಜೀವನ ತರಂಗ, ಈ ಚಿತ್ರದ ಒಂದು ಗೀತೆ. ಎಸ್ ಕೆ ಕರೀಂ ಖಾನ್ ಅವರು ಗೀತೆಯನ್ನು ರಚಿಸಿದ್ದಾರೆ, ಎಂ ವೆಂಕಟರಾಜು ಅವರ ಸಂಗೀತ. ಇದಾದ ನಂತರ ಮಲ್ಲಿ ಮದುವೆ, ಈ ಚಿತ್ರದ ಒಂದು ಗೀತೆ. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರು ಗೀತೆಯನ್ನು ಹಾಡಿದ್ದಾರೆ. ಕೂರ ಸೀತಾರಾಮ ಶಾಸ್ತ್ರಿಯವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಮೊದಲ ಗೀತೆ ಜೀವನ ತರಂಗ ಚಿತ್ರದ ಗೀತೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಎಲ್ ಆರ್ ಈಶ್ವರಿ ಅವರ ಮಾದಕ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾನ್ಸ್ನ ನೀಸ್ನಲ್ಲಿರುವ ಪಲೇ ದೆ ಎಕ್ಸ್ಪೋಸಿಷನ್ನಲ್ಲಿ ಇಂದು ನಡೆದ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಜಂಟಿಯಾಗಿ ಉದ್ಘಾಟಿಸಿದರು. ಭಾರತದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆಯಾಗಿ ಭಾರತ್ ಇನ್ನೋವೇಟ್ಸ್ ಹೊರಹೊಮ್ಮುತ್ತಿದ್ದು, ಯುವ ಸಮೂಹವು ಜಾಗತಿಕ ಪರಿಣತಿಯೊಂದಿಗೆ ಸಂಪರ್ಕ ಸಾಧಿಸಲು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಭಾರತದ ಸ್ಟಾರ್ಟ್ಅಪ್ ಕ್ರಾಂತಿಯ ಬಗ್ಗೆ ಪ್ರಧಾನಮಂತ್ರಿ ವಿವರಿಸಿದ್ದಾರೆ. ರಾಷ್ಟೀಯ ವಿದ್ಯಾರ್ಥಿ ಲ್ಯಾಪ್ಟಾಪ್ ಯೋಜನೆ 2020 ಉಚಿತ ಲ್ಯಾಪ್ಟಾಪ್ಗಾಗಿ ಅರ್ಜಿ ಸ್ವೀಕರಿಸಲಾಗುತ್ತಿದೆ ಎಂದು ವಾಟ್ಸಪ್ನಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸುಳ್ಳು ಎಂದು ಸರ್ಕಾರ ಹೇಳಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ಇದು ಸುಳ್ಳು ಸುದ್ದಿಯಾಗಿದ್ದು, ಸರ್ಕಾರ ಇಂತಹ ಯಾವುದೇ ಯೋಜನೆ ಘೋಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಇಂದು ರಸ್ತೆ, ಶಿಕ್ಷಣ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 191 ಕೋಟಿ ರೂಪಾಯಿ ಮೌಲ್ಯದ 53 ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶವನ್ನು ವಿಕಸಿತ ಭಾರತದ ಗುರಿ ಸಾಕಾರದೆಡೆಗೆ ಮುನ್ನಡೆಸುತ್ತಿದ್ದಾರೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ

ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಹಾಗೂ ಮಕ್ಕಳ ಆರೋಗ್ಯ ಮತ್ತು ಆಹಾರ ಸಮಸ್ಯೆ ಹೋಗಲಾಡಿಸುವ ನಿಟ್ಟನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಇಂದು ಚಾಲನೆ ದೊರೆತಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಿರಿಯ ಸಚಿವ ಕೆಜೆ ಜಾರ್ಜ್ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಟರ್ಕಿಯಲ್ಲಿ ಇಂದು ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3ರ ಸ್ಪರ್ಧೆಯ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಯುವ ಬಿಲ್ಲುಗಾರ್ತಿ ಕುಮ್ಕುಮ್ ಮೊಹೋದ್ ಚಿನ್ನದ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಈ ದಿನದ ಗಾನ ಭಜನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಈಗಾಗಲೇ 5-6 ಗಂಟೆವರೆಗೂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಿದ್ರಲ್ಲ, ಈಗ ವೀಕೆಂಡ್ ವಿಶೇಷ ಡ್ಯಾನ್ಸ್ ಬೀಟ್ಸ್.

ಈಗಾಗಲೇ ನಮ್ಮ ಅನೇಕ ಕೇಳುಗರು ಸಂದೇಶ ಕಳುಹಿಸಿ ಡ್ಯಾನ್ಸ್ ಬೀಟ್ಸ್ ಇದೆಯಾ ಅಂತ ಕೇಳ್ತಾ ಇದ್ರು. ಖಂಡಿತ ಇದೆ, ವೀಕೆಂಡ್ ವಿಶೇಷ ಅಂದಮೇಲೆ ಡ್ಯಾನ್ಸ್ ಬೀಟ್ಸ್ ಇರಲೇಬೇಕಲ್ವ. ಈಗಷ್ಟೇ ಗುರು ಕಿರಣ್ ಅವರ ಧ್ವನಿಯಲ್ಲಿ ಹುಚ್ಚ ಚಿತ್ರದ ಗೀತನ ಕೇಳಿದ್ರಿ. ಕೆ ಕಲ್ಯಾಣ್ ಅವರ ಗೀತ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು. ಕಾರ್ಯಕ್ರಮದಲ್ಲಿ ಈಗ ಭರತ್ ಬಿ ಜೆ ಹಾಗೂ ಇಂದು ನಾಗರಾಜ್ ಅವರು ಹಾಡಿರುವ ಕಿರಿಕ್ ಪಾರ್ಟಿ ಚಿತ್ರದ ಈ ಗೀತೆ

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: 6:16 ಗಾನವಜನ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಬೀಟ್ಸ್ ಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಈಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ನಟನೆಯ ರೋಮಿಯೋ ಚಿತ್ರದ ಗೀತೆ. ಗಾಯಕಿ ಪ್ರಿಯಾ ಹಿಮೇಶ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ.

ಕೇಳಿದ್ರಲ್ಲ ಎಷ್ಟು ವೈವಿಧ್ಯತೆಯಿಂದ ಕೂಡಿದೆ ವಿವಿಧ ಭಾರತಿಯಲ್ಲಿ ಅಂತ. ಸಂಜೆ 5-6 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳಿದ್ರೆ ಈಗ 6-6:40 ಡ್ಯಾನ್ಸ್ ಬೀಟ್ಸ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಈಗ ಮತ್ತೊಂದು ಗೀತೆ, ಗಾಯಕ ಟಿಪ್ಪು ಹಾಗೂ ಸಂಗೀತ ರವೀಂದ್ರನಾಥ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಯೋಗರಾಜ್ ಭಟ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ. ಇದು ದೊಡ್ಡಮನೆ ಹುಡುಗ ಚಿತ್ರದ ಗೀತೆ

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕಾರ್ಯಕ್ರಮದಲ್ಲಿ ಈವರೆಗೂ ಇತ್ತೀಚಿನ ವರ್ಷಗಳಲ್ಲಿ ಬಿಡುಗಡೆಯಾದ ಗೀತೆಗಳನ್ನ, ಡ್ಯಾನ್ಸ್ ಬೀಟ್ಸ್ ಗೀತೆಗಳನ್ನ ಕೇಳಿದ್ರಲ್ಲ, ಈಗ 80ರ ದಶಕಕ್ಕೆ ಹೋಗೋಣ. 1986 ಬಿಡುಗಡೆಯಾದ ಆನಂದ್ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಗೀತೆಯನ್ನು ಹಾಡಿದ್ದಾರೆ.

0: ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಗಾನ ಭಜನ ಕೇಳ್ತಿರುವಿರಿ. ಈ ದಿನದ ಸೇಫ್ ಡ್ರೈವ್ನ ಕಾರ್ಯಕ್ರಮದಲ್ಲಿ ರಸ್ತೆ ಸುರಕ್ಷತೆ ವಿಚಾರವಾಗಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡುವುದಾದರೆ, ನೋಡಿ, ಹೊರದೇಶಗಳಿಗೆ ಹೋಲಿಸಿದಾಗ ನಮ್ಮಲ್ಲಿ ಸೀಟ್ ಬೆಲ್ಟ್ ಧರಿಸುವುದರ ಬಗ್ಗೆ ಉದಾಸೀನ ತುಂಬಾ ಇದೆ. ಸೀಟ್ ಬೆಲ್ಟ್ ಧರಿಸುವುದರಿಂದ ಆಗುವ ಪ್ರಯೋಜನಗಳ ಪಟ್ಟಿ ನೋಡಿದ್ರೆ ಇದರ ಬಗ್ಗೆ ಇರುವ ಉದಾಸೀನ ಖಂಡಿತ ಕಡಿಮೆ ಆಗುತ್ತೆ. ಸೀಟ್ ಬೆಲ್ಟ್ ಧರಿಸುವುದರಿಂದ ಆಗುವ ಮೊದಲ ಲಾಭವೆಂದರೆ ಇದು ಅಪಘಾತ ಸಮಯದಲ್ಲಿ ಸಾವಿನ ಅಪಾಯವನ್ನು 50% ಕಡಿಮೆ ಮಾಡುತ್ತೆ. ಹೌದು, 50% ಕಡಿಮೆ ಮಾಡುತ್ತೆ. ಎರಡನೆಯದು, ವಾಹನದಲ್ಲಿ ಇರುವ ಸವಾರರನ್ನು ಹೊರಬೀಳುವುದು ತಡೆಯುತ್ತೆ. ಇಷ್ಟೇ ಅಲ್ಲ, ಏರ್ ಬ್ಯಾಗ್ ಕಾರ್ಯಕ್ಷಮತೆ ಸಹ ಹೆಚ್ಚು ಮಾಡುತ್ತೆ ಈ ಸೀಟ್ ಬೆಲ್ಟ್. ಹಾಗೆಯೇ ಗಂಭೀರ ಗಾಯಗಳಿಂದ ರಕ್ಷಣೆ ಮಾಡುತ್ತೆ ಈ ಸೀಟ್ ಬೆಲ್ಟ್ ಧರಿಸುವಿಕೆ. ಹಾಗಾಗಿ ಸೀಟ್ ಬೆಲ್ಟ್ ಧರಿಸುವುದು ನಾವೆಲ್ಲರೂ ಕಡ್ಡಾಯ ಮಾಡಿಕೊಳ್ಳೋಣ. ಏನಂತೀರಾ? ಈಗ ಮತ್ತೊಂದು ಡ್ಯಾನ್ಸ್ ಬೀಟ್ಸ್, ಬಹುಶಃ ಇದು ಕಾರ್ಯಕ್ರಮದ ಕೊನೆಯ ಗೀತೆ ಆಗಬಹುದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಗೀತೆಯನ್ನು ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ.
1: ಹಾಯ್ ಫ್ರೆಂಡ್ಸ್,

ಯುದ್ಧಕಾಂಡ ಈ ಚಿತ್ರದ ಗೀತೆಯೊಂದಿಗೆ ಇಂದಿನ ಡ್ಯಾನ್ಸ್ ಬೀಟ್ಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. 6:40 ಪ್ರದೇಶ ಸಮಾಚಾರವನ್ನು ಕೇಳುವಿರಿ.

ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿ ಇಂದು ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಬನ್ನಪ್ಪ ಗಾರ್ಡನ್ನಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದ ಅಂಗವಾಗಿ ಗಿಡ ನೆಟ್ಟರು. ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಶ್ರಮದಾನದಲ್ಲಿ ಪಾಲ್ಗೊಂಡರು. ನಂತರ ದೇವನಹಳ್ಳಿಯಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಭೇಟಿ ನೀಡಿ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ್ದು, ಈ ಅವಧಿಯಲ್ಲಿ ಪ್ರಮುಖ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಎಂದರು. ಡಿಜಿಟಲ್ ಪಾವತಿಯಲ್ಲಿ ಗಮನಾರ್ಹ ರೀತಿಯಲ್ಲಿ ಬದಲಾವಣೆಯಾಗಿದೆ. ಸಣ್ಣ ರೈತರು ಕೂಡ ಯುಪಿಎ ಮೂಲಕ ಪಾವತಿಸುತ್ತಿದ್ದಾರೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿಯೂ ಡಿಜಿಟಲ್ ಪಾವತಿ ಹೆಚ್ಚಾಗಿತ್ತು ಎಂದು ತಿಳಿಸಿದರು. ಇನ್ನು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ತ್ವರಿತಗತಿಯಲ್ಲಿ ಅಭಿವೃದ್ಧಿಯಾಗಿದೆ. ಅತ್ಯುತ್ತಮ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಂತಹ ಯೋಜನೆಗಳು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವ ಮತ್ತು ನಾಗರಿಕರ ಜೀವನವನ್ನು ಸುಗಮಗೊಳಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎನ್ಡಿಎ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದರು. ಅಂತಿಮವಾಗಿ 2047ರ ಒಳಗೆ ವಿಕಸಿತ ಭಾರತ ಸಂಕಲ್ಪದ ಸಾಕಾರಕ್ಕೆ ಪ್ರಯತ್ನಿಸಲಾಗುತ್ತಿದೆ. ಇದರಲ್ಲಿ ದೇಶದ ಜನತೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗಾಗಿ 2026ರ ಮುಂಗಾರು ಹಂಗಾಮಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಸಂಘರ್ಷ ಮತ್ತು ರಫ್ತು ಸವಾಲುಗಳ ಮಧ್ಯೆಯೂ ಕೇಂದ್ರ ಸರ್ಕಾರ ಮುಂಜಾಗ್ರತೆ ವಹಿಸಿದ್ದು ದೇಶೀಯವಾಗಿ ಯೂರಿಯಾ ಉತ್ಪಾದನೆ ಹೆಚ್ಚಿಸಿದೆ. ಅಲ್ಲದೆ ಆಮದನ್ನು ಸಹ ಸರಿಯಾಗಿ ನಿಭಾಯಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸಮರ್ಪಕ ರಸಗೊಬ್ಬರ ಲಭ್ಯತೆ ಇದೆ. ಮುಂಗಾರು ಹಂಗಾಮಿಗೂ ಮುನ್ನವೇ ರಾಜ್ಯಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ಹಿತ ಕಾಯಲು ಬದ್ದವಾಗಿದೆ. ಹಾಗೆಯೇ ರಾಜ್ಯಾದ್ಯಂತ ಸಾಕಷ್ಟು ಅಗತ್ಯ ಪ್ರಮಾಣದ ರಸಗೊಬ್ಬರ ಲಭ್ಯತೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ನಂಬರ್ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಹೇಳಲಾಗಿದೆ ಹೊರತು ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಹೇಳಿಕೆಯಲ್ಲಿ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಖಾತ್ರಿ ಯೋಜನೆಗಳು ಶೇಕಡ 100ಕ್ಕೆ 100ರಷ್ಟು ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ರಸ್ತೆಗಳ ಸುಧಾರಣೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಒಟ್ಟು 57 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಯೋಜನೆಗೆ ಅನುದಾನ ಮಂಜೂರು ಆಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ತಿಳಿಸಿದ್ದಾರೆ. ಈ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಟ್ಟು 14 ಪ್ರಮುಖ ಕಾಮಗಾರಿ ಮೂಲಕ ವಿವಿಧೆಡೆ ಒಟ್ಟು 82.94 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತದೆ. ಜಿಲ್ಲೆಯ ಪ್ರಮುಖ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ರಸ್ತೆಗಳನ್ನು ಈ ಅನುದಾನದ ಮೂಲಕ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ತಿಳಿಸಿದರು. ಮಂಗಳೂರು, ಉಳ್ಳಾಲ, ಮೂಡಬಿದರೆ, ಪುತ್ತೂರು, ಬಂಟ್ವಾಳ ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲಿಯೂ ನಿಗದಿತ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಂಸದರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಪಕ್ಷ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾವುದೇ ಯೋಜನೆ ಕೈಗೊಳ್ಳುವ ಮುನ್ನ ರೈತರ ಒಪ್ಪಿಗೆ ಪಡೆಯಬೇಕು. ಅದನ್ನು ಮಾಡದೆ ಸರ್ಕಾರ ರೈತರನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಯಾವುದೇ ಉಪಯೋಗವಾಗದ ಈ ಯೋಜನೆಯನ್ನು ಮುಖ್ಯಮಂತ್ರಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿದ ಕುಮಾರಸ್ವಾಮಿ, ಜೆಡಿಎಸ್ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸಲಿದೆ ಎಂದು ತಿಳಿಸಿದರು. ಇದೇ 21ರಂದು ಹಮ್ಮಿಕೊಳ್ಳಲಾಗಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸ್ಥಳೀಯ ಪೊಲೀಸ್ ಕ್ರೀಡಾಂಗಣದಲ್ಲಿ ಖ್ಯಾತ ಯೋಗಪಟು ಮುರುಳಿ ಯೋಗಾಸನಗಳ ಮಾರ್ಗದರ್ಶನ ನೀಡಲಿದ್ದಾರೆ. ಜಿಲ್ಲೆಯ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಿಜಯಪುರ ಜಿಲ್ಲೆಯಲ್ಲಿ 2024-25 ಸಾಲಿನಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಂಡಿದ್ದು, ಇದರ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್ ಆಕಾಶವಾಣಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಾಳೆ ದೇಶಾದ್ಯಂತ ಯಾತ್ರಾ ಸುವಿಧಾ ದಿವಸ್ ಆಚರಿಸುತ್ತಿದ್ದು, ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಜಾನಪದ ನೃತ್ಯ, ಗಾಯನ, ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಚಿಕಿತ್ಸೆ, ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬೆಳಗಾವಿ ವಿಮಾನ ನಿಲ್ದಾಣ ನಿರ್ದೇಶನ ಎಸ್ ತ್ಯಾಗರಾಜ್ ತಿಳಿಸಿದ್ದಾರೆ.

0: ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಉತ್ತರ ಕರ್ನಾಟಕದ ಆರ್ಥಿಕ ಹಾಗೂ ವಾಯುಯಾನ ತರಬೇತಿಗೆ ಪ್ರಮುಖ ಕೇಂದ್ರವಾಗಿ ಬೆಳೆದು ಬಂದಿರುವ ಬೆಳಗಾವಿ ವಿಮಾನ ನಿಲ್ದಾಣ ಅನೇಕ ಭವಿಷ್ಯದ ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ತ್ಯಾಗರಾಜ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಳಗಾವಿ ಏರ್ಪೋರ್ಟ್ ಸೆಲೆಬ್ರೇಟ್ಸ್ ಯಾತ್ರಿ ಸುವಿಧಾ ದಿವಸ್ ಆನ್ 15/6/26 ಅಟ್ ಏರ್ಪೋರ್ಟ್ಸ್ ಅಕ್ರಾಸ್ ದ ಕಂಟ್ರಿ ಟು ಮಾರ್ಕ್ ದ ಅಚೀವ್ಮೆಂಟ್ಸ್ ಅಟ್ ದ ಏರ್ಪೋರ್ಟ್ಸ್ ಅಂಡ್ ಎಐ ಕಮಿಟ್ಮೆಂಟ್ಸ್ ಟು ಪ್ರೊವೈಡ್ ಬೆಸ್ಟ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಅಂಡ್ ವರ್ಲ್ಡ್ ಕ್ಲಾಸ್ ಸರ್ವಿಸಸ್ ಟು ಆಲ್ ದ ಪ್ಯಾಸೆಂಜರ್ಸ್ ಹ್ಯಾವಿಂಗ್ ಸಕ್ಸಸ್ಫುಲಿ ಆಪರೇಟೆಡ್ ನ್ಯೂಮರಸ್ ರೂಟ್ಸ್ ಅಂಡರ್ ಉಡಾನ್ ಆರ್ಸಿ ಸ್ಕೀಮ್ ಟು 13 ಸಿಟೀಸ್ ಹಿಸ್ಟಾರಿಕಲಿ ಲೈಕ್ ಅಹಮದಾಬಾದ್ ಜೈಪುರ್ ಮುಂಬೈ ಇಂದೋರ್ ಜೋಧ್ಪುರ್ ಜೈಪುರ್ ಕಡಪ ಮೈಸೂರು ನಾಗ್ಪುರ್ ನಾಸಿಕ್ ಪುಣೆ ಸೂರತ್ ಅಂಡ್ ತಿರುಪತಿ ದ ಏರ್ಪೋರ್ಟ್ ನೌ ಫೀಚರ್ಸ್ ಸ್ಟೇಬಲ್ ಡೈಲಿ ಕಮರ್ಷಿಯಲ್ ಕನೆಕ್ಟಿವಿಟಿ ಟು 5 ಮೇಜರ್ ಎಕನಾಮಿಕ್ ಸೆಂಟರ್ಸ್.
0: ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ ಹೋರಾಟ ಮತ್ತು ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಭವ್ಯವಾದ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಪೂರ್ವಾನುಮೋದನೆ ನೀಡಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿಯ ಹಲವೆಡೆ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬ್ರಹ್ಮಾವರದಲ್ಲಿ 8, ಉಡುಪಿಯಲ್ಲಿ 7, ಕುಂದಾಪುರದಲ್ಲಿ 6 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಉತ್ತರ ಒಳನಾಡಿನ ಒಂದೆರಡು ಕಡೆ, ದಕ್ಷಿಣ ಒಳನಾಡು ಮತ್ತು ಕರಾವಳಿಯಾದ್ಯಂತ ಹೆಚ್ಚಿನ ಸ್ಥಳಗಳಲ್ಲಿ ಮಳೆ ಸಾಧ್ಯತೆ. ಕಲಬುರಗಿಯಲ್ಲಿ 38 ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿತ್ತು. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ. ಒಂದೆರಡು ಸ್ಥಳಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೆ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿದ್ದ ಅಪೂರ್ವ ಸಂಗಮ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶಿವದಯಶಂಕರ್ ಅವರ ಸಾಹಿತ್ಯ ಗೀತೆಯನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕೇಳುಗರೆ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವಿ ದೇಶಿಕಾಚಾರ್ ಇತಿಹಾಸ ತಜ್ಞರು, ವಿಜಯನಗರ ಇತಿಹಾಸ, ಪ್ರಾಚೀನ ಭಾರತ, ಹಿಂದೂ ತತ್ವಗಳು, ಭಾರತದಲ್ಲಿ ಇಸ್ಲಾಂ, ಹೀಗೆ ಅಧ್ಯಯನ ಮಾಡಿದವರು. ಇತಿಹಾಸದಲ್ಲಿ ನಾವು ನೋಡಬೇಕು ಏನನ್ನು ಅಂತ ಹೇಳಿದ್ದಾರೆ ವಿದ್ವಾಂಸರಾದ ಎಸ್ ವಿ ದೇಶಿಕಾಚಾರ್. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಎಸ್ ವಿ ದೇಶಿಕಾಚಾರ್ ಅವರ ಮಾತುಗಳು.
2: ವಿಜಯನಗರ ಕಾಲಾನಂತರದ ಅಂದರೆ 16ನೇ ಶತಮಾನದಿಂದೀಚಿನ ಚರಿತ್ರೆಯ ಕಥೆಯೇ ಬೇರೆಯಾಗಿದೆ. ಈ ಕ್ಷೇತ್ರದಲ್ಲಿ ಮೊದಮೊದಲು ಪ್ರವರ್ತಿಸಿದವರು ಹಯವದನರಾಯರು, ಎಂ ಶಾಮರಾಯರು, ಎಂ ಎಸ್ ಪುಟ್ಟಣ್ಣನವರು. ಇವರಾದ ಮೇಲೆ ಕಳೆದ 30 ವರ್ಷಗಳಲ್ಲಿ ಐತಿಹಾಸಿಕ ಸಂಶೋಧನಾಕ್ರಮವನ್ನು ಅನುಸರಿಸಿ ಅಲ್ಲೊಬ್ಬರು ಇಲ್ಲೊಬ್ಬರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವರಲ್ಲಿ ಮುಖ್ಯರಾದ ಹಿರಿಯರು ನನ್ನ ಗುರುಗಳಾದ ಡಾಕ್ಟರ್ ಕೆ ಎನ್ ವಿ ಶಾಸ್ತ್ರಿ ಮತ್ತು ಡಾಕ್ಟರ್ ಎಂ ಎಚ್ ಗೋಪಾಲ್, ಮತ್ತು ಡಾಕ್ಟರ್ ಮೊಹಿಬುಲ್ ಹಸನ್ ಖಾನ್ ಮತ್ತು ದಿವಂಗತ ಡಿ ಎನ್ ಕೃಷ್ಣಯ್ಯನವರು. ಕೆಲವು ಕಿರಿಯರು ಇದರಲ್ಲಿ ಪ್ರವರ್ತಿಸಿ ಹೆಸರು ಗಳಿಸಿದ್ದಾರೆ. ಆದರೂ ಈ ಕ್ಷೇತ್ರದಲ್ಲಿ ಶೋಧಕರ ಸಂಖ್ಯೆ ತೀರ ಕಮ್ಮಿ, ವ್ಯಾಪ್ತಿ ಸಾಲದು, ಗುರುಶಿಷ್ಯ ಪರಂಪರಾಕ್ರಮ ಇನ್ನೂ ಬೆಳೆದು ಬಂದಿಲ್ಲ. ಈ ನನ್ನ ಮಾತು ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಅಧ್ಯಾಪಕ ಸಂಶೋಧಕರಲ್ಲಿ ಇದಕ್ಕಿರುವ ಆದರ, ಪ್ರತಿವರ್ಷ ಪ್ರಚುರವಾಗಿರುವ ಗ್ರಂಥಗಳ ಲೇಖನಗಳ ಸಂಖ್ಯೆ ಮಟ್ಟ ನೋಡಿದರೆ ಸತ್ಯವೆಂದು ವ್ಯಕ್ತವಾಗುತ್ತದೆ. ಇದಕ್ಕಿಂತ ಕಣ್ಣಿಗೆ ಕಟ್ಟುವ ಪ್ರಮಾಣ ಹೊಸ ಡೆಲ್ಲಿಯಿಂದ ಪ್ರತಿವರ್ಷವೂ ಪ್ರಕಟಿಸುತ್ತಿರುವ ನ್ಯಾಷನಲ್ ಆರ್ಕೈವ್ಸಿನ ಒಂದು ಪಟ್ಟಿ. ಇದರ ಪ್ರಕಾರ 1969-71 ವಿಜಯನಗರದಿಂದೀಚಿನ ಆಧುನಿಕ ಭಾರತ ಇತಿಹಾಸ ಕ್ಷೇತ್ರದಲ್ಲಿ ಪ್ರವೃತ್ತರಾದ ಸಂಶೋಧಕ

0: ಸೈನಿಕರು 1968 ಮಂದಿ ಇದ್ದರು. ಇವರಲ್ಲಿ ಕರ್ನಾಟಕದ ಚರಿತ್ರೆಯಲ್ಲಿ ನಿರತರಾದವರು ಕೇವಲ 11 ಮಂದಿ, 9 ಭಾರತೀಯರು, 2 ವಿದೇಶಿಯರು. ಸ್ಥಿತಿ ಶೋಚನೀಯತೆಯ ಪರಮಾವಧಿಯನ್ನು ಮುಟ್ಟಿದೆ ಎಂದರೆ ಉತ್ಪ್ರೇಕ್ಷೆಯೇ ನೀವೇ ನೋಡಬಹುದು. ಈ ದುಸ್ಥಿತಿಗೆ ಕಾರಣಗಳು ಮುಖ್ಯವಾಗಿ ಎರಡು. ಮೊದಲನೆಯದು, ಸಂಶೋಧನೆಗೆ ಅಗತ್ಯವಾದ ಚರಿತ್ರಾರ್ಹ ಕಾಗದ ಪತ್ರಗಳನ್ನು ಶೇಖರಿಸಿ ತಕ್ಕ ಸಲಕರಣೆಗಳನ್ನು ಒದಗಿಸಲು ಅಗತ್ಯವಾದ ಪತ್ರಾಗಾರ, ರೆಕಾರ್ಡ್ ಆಫೀಸ್ ನಮ್ಮ ಕರ್ನಾಟಕದಲ್ಲಿ ಸಕಾಲದಲ್ಲಿ ಏರ್ಪಡಿಸದೇ ಇದ್ದದ್ದು. ಕರ್ನಾಟಕ ಸ್ಟೇಟ್ ಆರ್ಕೈವ್ಸ್ ಇದರ ರೆಕ್ಕೆ ಇನ್ನೂ ಬೆಳೆಯಬೇಕು, ಪ್ರಮುಖ ಸಂಶೋಧನಾ ಕ್ಷೇತ್ರವಾಗಬೇಕು. ಎರಡನೆಯ ಕಾರಣ, ಶಾತವಾಹನರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ಇವರ ಕಾಲದಲ್ಲಿ ನಮ್ಮ ನಾಡಿಗೆ ರಾಜಕೀಯದಲ್ಲೂ ಸಂಸ್ಕೃತಿಯ ಸರ್ವ ಕ್ಷೇತ್ರಗಳಲ್ಲೂ ಇದ್ದ ಹಿರಿಮೆಯೇ. ನಮ್ಮ ಚರಿತ್ರಜ್ಞರು ಈ ಕಾಲದ ವ್ಯಾಮೋಹಕ ಜಾಲಿಗೆ ಸಿಕ್ಕಿ ಬೇರೆ ಕಡೆ ನೋಡ ಬಯಸದಿರುವುದು ಸ್ವಾಭಾವಿಕ. ಇದರ ಉತ್ತರ ಕಾಲದಲ್ಲಿ ಕಂಡುಬರುವುದು ನಮ್ಮ ನಾಡಿನಲ್ಲಿದ್ದ ಚಿಕ್ಕ ಪುಟ್ಟ ಅರಸರ ಘರ್ಷಣೆ, ಮುಸಲ್ಮಾನರ ಮರಾಠಿಯವರ ದಾಂಧಲೆ, ಅನಂತರ ಬ್ರಿಟಿಷರ ಆಳ್ವಿಕೆ. ಹಾಗಾದರೆ ಈ ಕ್ಷೇತ್ರದಲ್ಲಿ ಸಂಶೋಧನೆಗೆ ಅವಕಾಶವಿಲ್ಲವೇ, ಪ್ರಯೋಜನವಿಲ್ಲವೇ ಎಂದು ಕೇಳಬಹುದು. ಚರಿತ್ರಜ್ಞನ ವಸ್ತು ವೈಭವ ಕಾಲಗಳಿಗೆ ಮಾತ್ರ ಎಂಬುದು ದೊಡ್ಡ ತಪ್ಪು. ವೈಭವ ಕಾಲದ ಚರಿತ್ರೆಯಿಂದ ಒಂದು ಉಪಯೋಗವಿದ್ದರೆ ಕ್ಷೀಣ ಕಾಲದ ಚರಿತ್ರೆಯಿಂದ ಮತ್ತೊಂದು ಉಪಯೋಗವಿದೆ. ಹಾಗಿಲ್ಲದಿದ್ದರೆ ಗಿಬ್ಬನ್ನಿನ ರೋಮನ್ ಚಕ್ರಾಧಿಪತ್ಯದ ಅವನತಿ ಮತ್ತು ಪತನ ಎಂಬ ಗ್ರಂಥಕ್ಕೆ ಪ್ರಾಶಸ್ತ್ಯ ಬರುತ್ತಿರಲಿಲ್ಲ. ಹಾಗೆಯೇ ಚಿಕ್ಕ ರಾಷ್ಟ್ರಗಳ ಕೊಡುಗೆ ಬೃಹತ್ ರಾಷ್ಟ್ರಗಳಿಗಿಂತ ಮಿಗಿಲಾಗಿರಬಹುದು. ಇದಕ್ಕೆ ಗ್ರೀಕರ ಚರಿತ್ರೆಯೇ ನಿದರ್ಶನ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಆಲಿಸಿದ ಧ್ವನಿ ಎಸ್ವಿ ದೇಶಿಕಾಚಾರ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿದಂತೆ ಯಾವುದೇ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯು ಹಣ ಲೂಟಿ ಮಾಡುವ ಸರ್ಕಾರದ ರಿಯಲ್ ಎಸ್ಟೇಟ್ ಯೋಜನೆಯಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಅಭಿವೃದ್ದಿಗೆ ಗಮನ ಹರಿಸುವ ಬದಲು ಈ ಯೋಜನೆಗೆ ಆದ್ಯತೆ ನೀಡಿದ್ದು, ಈ ಯೋಜನೆ ಹಿಂದೆ ಸಾರ್ವಜನಿಕರ ಹಿತಾಸಕ್ತಿ ಅಡಗಿಲ್ಲ ಎಂದು ಹೇಳಿದರು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬೆಂಗಳೂರಿನಲ್ಲಿ ಇಂದು ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆ ಸಮಾವೇಶದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಭಾರತೀಯ ನೌಕಾಪಡೆಯ ಐಎನ್ಎಸ್ ಶಾರದಾ ಹಡಗು ಶ್ರೀಲಂಕಾದ ಕೊಲಂಬೋದಲ್ಲಿನ ಪಯಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ವಿವಿಧ ವೃತ್ತಿಪರ ತರಬೇತಿ ಹಾಗೂ ಕ್ರೀಡಾ ಕಾರ್ಯಕ್ರಮಗಳಿಂದ ಕೂಡಿದ್ದ ಈ ಭೇಟಿಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಾಗರ ಸಹಕಾರ ಹಾಗೂ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತದ ಧ್ವಜವಿದ್ದ ಯಾತ್ರೀಕೃತ ಹಡಗು ವಿರಾಟ್ 1 ಓಮನ್ ತೀರದಲ್ಲಿ ಎಂಜಿನ್ ಸಮಸ್ಯೆಗೆ ತುತ್ತಾಗಿದ್ದು, ಅದರಲ್ಲಿದ್ದ 14 ಭಾರತೀಯರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಎಂದು ಓಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಲಿಖಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸಂಜೆ 5-6 ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಿದ್ರಿ. ಅದಾದ ನಂತರ 6-6:40 ಡ್ಯಾನ್ಸ್ ಬೀಟ್ಸ್ ಗೀತೆಗಳನ್ನು ಪ್ರಸಾರ ಮಾಡಲಾಯಿತು. ಈಗ ಮೆಲೋಡಿ ಗೀತೆಗಳನ್ನು ಕೇಳುವ ಸಮಯ. ಈಗಷ್ಟೇ ಲವ್ ಎನ್ ಮಂಡ್ಯ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ ಅನೂಪ್ ಸಿಡಿನವರ ಧ್ವನಿಯಲ್ಲಿ. ಅರಸು ಅಂತಾರೆ ಅವರ ಗೀತ ರಚನೆ ಇತ್ತು. ಈಗ ಹೊಂದಿಸಿ ಬರೆಯರಿ ಈ ಚಿತ್ರದ ಒಂದು ಗೀತೆ, ಕೆ ಕಲ್ಯಾಣ್ ಅವರ ರಚನೆ, ಜಾಯ್ ಕಾಸ್ಟಾ ಅವರ ಸಂಗೀತ.

ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿದ್ದ ಹೊಂದಿಸಿ ಬರೆಯರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ಅರ್ಮಾನ್ ಮಲೇಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ಚಕ್ರವರ್ತಿ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ದಿಯಾ ಈ ಚಿತ್ರದ ಗೀತೆ. ಗಾಯಕ ಸಂಜಿತ್ ಹೆಗಡೆ ಹಾಗೂ ಚಿನ್ಮಯ್ ಈ ಗೀತೆಯನ್ನು ಹಾಡಿದ್ದಾರೆ. ಧನಂಜಯ್ ರಂಜನ್ ಅವರ ಗೀತರಚನೆ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದಳಲ್ ಎಲ್ಲರನು ಮುಂದೆ ಸಮಯ. ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದಳಲ್ ಎಲ್ಲರನು ಮುಂದೆ ಸಮಯ. ನೋವಿಲ್ಲದರೂ ನೊಂದವರನ್ನು ಸಂತೈಸುತ್ತೀರೆ, ಜೀವನವು ಕಡಿದ ಹುದೆ ಮಂಕುತಿಮ್ಮ. ನೋವಿಲ್ಲದರೂ ನೊಂದವರನ್ನು ಸಂತೈಸುತ್ತೀರೆ, ಜೀವನವು ಕಡಿದ ಹುದೆ ಮಂಕುತಿಮ್ಮ.

ಈ ಪದ್ಯ ಮನುಷ್ಯ ತನ್ನ ನೋವಿನ ನಡುವೆ ಬದುಕೋದು ಹೇಗೆ ಅನ್ನೋದನ್ನು ವಿವರಿಸುವಂತಹ ಒಂದು ಮುಖ್ಯವಾದಂಥ ಪದ್ಯ ಅಂತ ನನಗನ್ನಿಸ್ತದೆ. ಯಾಕೆಂತಂದರೆ ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ಡಿ ವಿ ಜಿ ಅವರು ಒಂದು ಮಾತನ್ನು ವಿವರಿಸ್ತಾ ಇದ್ದಾರೆ. ಏನು ಅಂತಂದರೆ, ನಮ್ಮ ಬದುಕು ಎಷ್ಟರ ಮಟ್ಟಿಗೆ ವೈವಿಧ್ಯವಾಗಿದೆ ಅಂತಂದರೆ, ಇಂಥ ವೈವಿಧ್ಯತೆ ಒಂದು ರೀತಿಯಲ್ಲಿ ನಮಗೆ ಕೃಪೆ ಇದ್ದ ಹಾಗೆ ಅಂತ. ಈ ಮಾತು ಬಹಳ ಮುಖ್ಯ ಅಂತ. ನಾವೀಗ ವೈವಿಧ್ಯತೆಯ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ, ನಮ್ಮ ಸಂಸ್ಕೃತಿಯಲ್ಲಿರುವಂಥ ವೈವಿಧ್ಯತೆಗಳನ್ನ ಕುರಿತು ಮಾತಾಡ್ತಾ ಇದ್ದೀವಿ, ನಮ್ಮ ಬದುಕಿನಲ್ಲಿರುವಂಥ ವೈವಿಧ್ಯತೆಗಳನ್ನ ಕುರಿತು ಮಾತಾಡ್ತಾ ಇದ್ದೀವಿ. ಅಂಥದೊಂದು ಭಾವವನ್ನು ಇಲ್ಲಿ ಡಿ ವಿ ಜಿ ಅವರು ಬೇರೊಂದು ಬಗೆಯಲ್ಲಿ ವಿವರಿಸೋದನ್ನು ನಾವು ಗುರುತಿಸ್ಬೋದು. ವೈವಿಧ್ಯತೆ ಇರೋದ್ರಿಂದ ನಮ್ಮ ಬದುಕಿನಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವರಿಗೆ ಕಷ್ಟ ಇದ್ದಾಗ ಕೆಲವರು ಸುಖ ಇರ್ತದೆ, ಇದೇ ವೈವಿಧ್ಯ. ಹಲವರು ಚೆನ್ನಾಗಿ ಬದುಕ್ತಾ ಇರ್ತಾರೆ, ಹಲವರು ಬಡತನದಲ್ಲಿ ನರಳ್ತಾ ಇರ್ತಾರೆ. ಇಂಥದೊಂದು ವೈವಿಧ್ಯತೆ ನಮ್ಮ ಬದುಕಿನಲ್ಲಿ ಇರೋದ್ರಿಂದ ದುಃಖ ಅನ್ನೋದು ಎಲ್ಲರನ್ನು ಒಂದೇ ಸತಿ ಅದು ಕಾಡೋದಿಲ್ಲ. ನೋಡಿ ಇಲ್ಲಿ ಎರಡನೇ ಸಾಲಿನಲ್ಲಿ ಅವರು ಹೇಳೋ ಮಾತು, ಆವರಿಸದು ಅಳಲ್ ಎಲ್ಲರೂ ಒಂದೇ ಸಮಯದಲ್ಲಿ. ಅಳಲು ಅಂತಂದರೆ ದುಃಖ ಆವರಿಸದು, ಒಳಗೊಳ್ಳೋದಿಲ್ಲ ಎಲ್ಲರನ್ನ ಒಂದೇ ಸಮಯಕ್ಕೆ, ಒಂದೇ ಕ್ಷಣದಲ್ಲಿ ದುಃಖ ಆವರಿಸೋದಿಲ್ಲ. ಯಾಕೆಂದರೆ ವೈವಿಧ್ಯತೆ ಅಷ್ಟಿದೆ, ಬದುಕಿನಲ್ಲಿರೋ ವೈವಿಧ್ಯತೆ ಅಷ್ಟಿರೋದ್ರಿಂದ ಎಲ್ಲರನ್ನು ದುಃಖ ಆವರಿಸೋದಿಲ್ಲ ಒಂದೇ ಸತಿಗೆ. ಅದರಿಂದ ಏನು ಮಾಡಬೇಕು ಬದುಕಿನಲ್ಲಿ ಜನ ಅಂತಂದರೆ, ನೋವು ಇಲ್ಲದವರು ನೊಂದವರನ್ನು ಸಂತೈಸಬೇಕಾಗ್ತದೆ. ಹಾಗೆ ಸಂತೈಸೋದ್ರ ಮೂಲಕ ಬದುಕನ್ನು ಒಂದು ರೀತಿ ಆರೋಗ್ಯಕರವಾದಂತಹ ಮಾರ್ಗಕ್ಕೆ ತೆಗೆದುಕೊಂಡೋದು ಹೇಗೆ ಅನ್ನೋದು ಮನುಷ್ಯನಿಗೆ ಗೊತ್ತಾಗ್ತದೆ ಅನ್ನೋದು ಇಲ್ಲಿ ಈ ಪದ್ಯದ ಭಾವ.

ವಿವೇಕರಹಿತೇಷ್ಟ ಬಂಧುಜನ, ಕಾಲದಂಷ್ಟ್ರಕ್ಕೆ ನಿನ್ನ ಮೃದುಗೊಳಿಪ ಭಟರು. ಸ್ಥೂಲ ಸೂಕ್ಷ್ಮ ವಿವೇಕರಹಿತೇಷ್ಟ ಬಂಧುಜನ, ಕಾಲದಂಷ್ಟ್ರಕ್ಕೆ ನಿನ್ನ ಮೃದುಗೊಳಿಪ ಭಟರು. ಸಾಲವನು ನಿನ್ನಿಂದ ಸಲ್ಲಿಸಿಕೊಳ್ಳ ಬಂದವರು ತಾಳುಮೆಯಿನವರೊಳಿರು ಮಂಕುತಿಮ್ಮ. ಸಾಲವನು ನಿನ್ನಿಂದ ಸಲ್ಲಿಸಿಕೊಳ್ಳ ಬಂದವರು ತಾಳುಮೆಯಿನವರೊಳಿರು ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಮನುಷ್ಯ ಹೇಗೆ ವಿವೇಕರಹಿತ ಸಮುದಾಯವನ್ನು ಎದುರಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸ್ಥೂಲ ಸೂಕ್ಷ್ಮ ವಿವೇಕರಹಿತ ಇಷ್ಟ ಬಂಧು ಜನಗಳು ಅನ್ನೋ ಮಾತೇನಿದೆ ಅಂದರೆ, ಶ್ರೇಷ್ಠ ಕೀಳು ದೊಡ್ಡದು ಚಿಕ್ಕದು ಎಂಬ ವಿವೇಕ ಇರದ ಬಂಧು ಜನರು ಹೇಗಿದ್ದಾರೆ ಅಂತಂದರೆ, ಅವರು ಕಾಲದಂಶಕ್ಕೆ, ಕಾಲದಂಶ ಅಂತಂದರೆ ಯಮನ ದಾಳೆ ಅಂತ ಅರ್ಥ ಇಲ್ಲಿ, ಅಂದರೆ ಸಾವಿನ ಕಡೆಗೆ ತಳ್ಳುವಂಥವ್ರು ಅವರು. ವಿವೇಕ ಇರದ ಬಂಧುಗಳು ಹೇಗಿದ್ದಾರೆ ಅಂತಂದರೆ, ನಿನ್ನನ್ನು ಸಾವಿನ ಕಡೆಗೆ ತಳ್ಳುವಂಥವ್ರು ಅವರು. ಅವರು ನಿನ್ನ ಈ ರೀತಿಯಲ್ಲಿ ಮೃದುಗೊಳಿಸ್ತಾರೆ. ಮೃದುಗೊಳಿಸ್ತಾರೆ ಅಂತಂದರೆ ನಿನ್ನ ವ್ಯಕ್ತಿತ್ವವನ್ನು ತಿಳಿ ಮಾಡ್ತಾರೆ ಅಂತ ತಿಳ್ಕೋಬೇಕು ನೀನು. ಅವ್ರನ್ನ ವಿರೋಧಿಗಳು ಅಂತ ಭಾವಿಸೋದಕ್ಕಿಂತ ಹೆಚ್ಚಾಗಿ ಅವರು ನಿನ್ನ ವ್ಯಕ್ತಿತ್ವವನ್ನು ಮೃದುಗೊಳಿಸ್ತಾರೆ ಅಂತ ನೀನು ಭಾವಿಸಬೇಕು. ಒಂದು ರೀತಿಯಲ್ಲಿ ಸಾಲವನ್ನು ನಿನ್ನಿಂದ ಸಲ್ಲಿಸಿಕೊಳ್ಳ ಬಂದವರು ಅಂತ, ಅಂದರೆ ನೀನೇನೋ ಒಂದು ಸಾಲ ಮಾಡಿದೀಯಾ ಬದುಕಿನಲ್ಲಿ, ಅನೇಕ ರೀತಿಯ ಸಾಲವನ್ನು ಮಾಡಿ ಬಂದಿದೆಯಾ, ಅದನ್ನು ವಾಪಸ್ಸು ನೀನು ಋಣ ತೀರಿಸು ಅಂತ ಹೇಳಲಿಕ್ಕೆ ಬಂದಂಥವ್ರು ಅನ್ನೋ ರೀತಿಯಲ್ಲಿ ನೀನು ಭಾವಿಸಬೇಕು. ಅದರಿಂದ ಅಂಥವ್ರ ಜೊತೆಗೆ ತಾಳ್ಮೆಯಿಂದ ಇರೋದು ಬಹಳ ಮುಖ್ಯ ಅನ್ನೋ ಭಾವ ಇಲ್ಲಿದೆ. ಅಂದರೆ ಅಂಥವ್ರ ಜೊತೆಗೆ ಒಂದು ವಿರೋಧವನ್ನು ಕಟ್ಟಿಕೊಳ್ಳೋದ್ರ ಬದಲು ಅದರಿಂದ ಕಲಿಯೋದು ಬಹಳ ಮುಖ್ಯ ಅನ್ನೋ ಮಾತನ್ನು ಈ ಪದ್ಯ ವಿವರಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದು ಆಕಾಶವಾಣಿ
3: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
2: 1927ರಲ್ಲಿ ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
3: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936ರಲ್ಲಿ.
2: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957ರಲ್ಲಿ.
3: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967ರಲ್ಲಿ.
2: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977ರಲ್ಲಿ.
3: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕೇಸು ಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
2: ಸರ್ವೇ ಜನಾಃ ಸುಖಿನೋ ಭವಂತು,
3: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
2: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
3: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
4: ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳುವಿರಿ ಇನ್ನು ಕೆಲವೇ ಕ್ಷಣಗಳಲ್ಲಿ.
5: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಭಾರತ್ ಇನ್ನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಫ್ರಾನ್ಸ್ನ ನೀಸ್ನಲ್ಲಿರುವ ಪಲೇ ದೇ ಎಕ್ಸ್ಪೊಸಿಷನ್ಸ್ನಲ್ಲಿ ಇಂದು ನಡೆದ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜಂಟಿಯಾಗಿ ಉದ್ಘಾಟಿಸಿದರು. ಭಾರತ ಫ್ರಾನ್ಸ್ ನವೋದ್ಯಮ ವರ್ಷದ ಭಾಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಹಾಗೂ ಇತರ ದೇಶಗಳ ಪ್ರಮುಖ ಸ್ಟಾರ್ಟ್ಅಪ್ಗಳನ್ನು ಒಂದುಗೂಡಿಸಿದ್ದು ವೆಂಚರ್ ಕ್ಯಾಪಿಟಲ್ ನಿಧಿಗಳ ಕ್ರೋಢೀಕರಣಕ್ಕೂ ವೇದಿಕೆಯಾಗಿದೆ. ಸುಧಾರಿತ ಕಂಪ್ಯೂಟಿಂಗ್, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನ, ಶುದ್ಧ ಇಂಧನ, ಜೈವಿಕ ತಂತ್ರಜ್ಞಾನ ಸೇರಿದಂತೆ 13 ಪ್ರಮುಖ ಕ್ಷೇತ್ರಗಳ ನವೀನ ಆವಿಷ್ಕಾರಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಮೋದಿ, ಭಾರತದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆಯಾಗಿ ಭಾರತ್ ಇನ್ನೋವೇಟ್ಸ್ ಹೊರಹೊಮ್ಮುತ್ತಿದ್ದು, ಯುವ ಸಮೂಹವು ಜಾಗತಿಕ ಪರಿಣಿತಿಯೊಂದಿಗೆ ಸಂಪರ್ಕ ಸಾಧಿಸಲು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಭಾರತದ ಸ್ಟಾರ್ಟ್ಅಪ್ ಕ್ರಾಂತಿಯ ಬಗ್ಗೆ ವಿವರಿಸಿದರು. ಭಾರತ ಫ್ರಾನ್ಸ್ ಬಾಂಧವ್ಯದ ಶಕ್ತಿಯನ್ನು ಪ್ರಸ್ತಾಪಿಸುತ್ತಾ, ಅನೇಕ ರಾಷ್ಟಗಳು ವ್ಯಾಪಾರ ಮತ್ತು ಕಾರ್ಯತಂತ್ರದ ಸಹಕಾರದಲ್ಲಿ ತೊಡಗಿದ್ದರೂ ಕೆಲವೇ ಕೆಲವು ರಾಷ್ಟಗಳ ಸಂಬಂಧಗಳು ಹಂಚಿಕೆ ಮಾಡಿಕೊಂಡಂತಹ ದೃಷ್ಟಿಕೋನ ಮತ್ತು ಸಾಮಾನ್ಯ ಹಿತಾಸಕ್ತಿಗಳಿಂದ ಕೂಡಿವೆ ಎಂದು ತಿಳಿಸಿದರು. ಭಾರತ ಫ್ರಾನ್ಸ್ ಸಹಭಾಗಿತ್ವವು ಪರಸ್ಪರ ವಿಶ್ವಾಸ, ಹಂಚಿಕೊಂಡಂತಹ ಮೌಲ್ಯಗಳು ಹಾಗೂ ಭವಿಷ್ಯದ ಕುರಿತ ಸಮಾನ ದೃಷ್ಟಿಕೋನದ ಮೇಲೆ ನಿರ್ಮಾಣಗೊಂಡ ದೀರ್ಘಕಾಲೀನ ಬಾಂಧವ್ಯವಾಗಿವೆ. ನವೋದ್ಯಮ, ತಂತ್ರಜ್ಞಾನ ಮತ್ತು ಭಾರತದ ಯುವಜನತೆಯ ಆಶಯಗಳು ದೇಶದ ಪರಿವರ್ತನೆಗೆ ಚಾಲನೆ ನೀಡುತ್ತಾ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಮಾತನಾಡಿ, ವಿಶ್ವವು ಭಾರತವನ್ನು ಅಪಾರ ಪ್ರತಿಭೆಯ ದೇಶವಾಗಿ ಮಾತ್ರವಲ್ಲದೆ ತಂತ್ರಜ್ಞಾನ ವಲಯದಲ್ಲಿ ಪರಿವರ್ತಕ ಶಕ್ತಿಯ ರಾಷ್ಟವಾಗಿಯೂ ನೋಡುತ್ತಿದೆ ಎಂದು ಹೇಳಿದರು. ಮುಂಬೈನಲ್ಲಿ ಚಾಲನೆ ನೀಡಲಾದ ಭಾರತ ಫ್ರಾನ್ಸ್ ನವೋದ್ಯಮ ವರ್ಷವನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರಮುಖ ಸ್ಟಾರ್ಟ್ಅಪ್ಗಳು ಮತ್ತು ನವೋದ್ಯಮಿಗಳನ್ನು ಪರಿಚಯಿಸುವ ಪಾಲುದಾರ ರಾಷ್ಟವಾಗಿ ಆಯ್ಕೆಯಾಗಿರುವುದಕ್ಕೆ ಫ್ರಾನ್ಸ್ ಹೆಮ್ಮೆ ಪಡುತ್ತದೆ ಎಂದು ಹೇಳಿದರು. ಸ್ವಾತಂತ್ರ್ಯ ನಂತರ ಭಾರತದ ಅತಿ ದೀರ್ಘಾವಧಿಯ ಚುನಾಯಿತ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತನಾಡಿ, ಜಾಗತಿಕ ಭೂ ರಾಜಕೀಯ ಮತ್ತು ತಂತ್ರಜ್ಞಾನ ಪರಿವರ್ತನೆಯ ಕಾಲಘಟ್ಟದಲ್ಲಿ ಭಾರತವು ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 120 ನವೋದ್ಯಮಿಗಳು ಒಟ್ಟು ನವೋದ್ಯಮಗಳ ಒಂದು ಭಾಗವನ್ನು ಮಾತ್ರ ಪ್ರತಿನಿಧಿಸಿವೆ ಎಂದು ಭಾರತದ ಸಾಮರ್ಥ್ಯದ ಬಗ್ಗೆ ತಿಳಿಸುತ್ತಾ, ಫ್ರಾನ್ಸ್ ಉದ್ಯಮ ವಲಯವು ಭಾರತದಲ್ಲಿ ಹೂಡಿಕೆ, ವಿನ್ಯಾಸ, ನವೋದ್ಯಮ ಹಾಗೂ ಉತ್ಪಾದನೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತೆ ಗೋಯಲ್ ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಅಜಯ್ ಕುಮಾರ್ ಸೂದ್, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಸೇರಿದಂತೆ ಹಲವು ಉದ್ಯಮ ನಾಯಕರು ಉಪಸ್ಥಿತರಿದ್ದರು. ಫ್ರಾನ್ಸ್ನ ನೀಸ್ನಲ್ಲಿರುವ ಐತಿಹಾಸಿಕ ವಿಲ್ಲಾ ಕೆರಿಲೋಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವಿನ ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ರಕ್ಷಣೆ, ತಂತ್ರಜ್ಞಾನ ಮತ್ತು ವ್ಯಾಪಾರ ವಲಯಗಳಲ್ಲಿ ವಿಸ್ತರಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 8-9 ಶತಕೋಟಿ ಡಾಲರ್ಗಳಷ್ಟಿದ್ದು, ಮುಂದಿನ ದಶಕದಲ್ಲಿ ಸುಮಾರು 40-45 ಶತಕೋಟಿ ಡಾಲರ್ಗಳಿಗೆ ವೃದ್ಧಿಸುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ನೀತಿ ನಿರೂಪಣೆಯಲ್ಲಿನ ಸುಧಾರಣೆಗಳು, ಬೆಳೆಯುತ್ತಿರುವ ಖಾಸಗಿ ಪಾಲುದಾರಿಕೆ ಮತ್ತು ವೇಗವಾಗಿ ವಿಸ್ತರಿಸುತ್ತಿರುವ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಈ ಪ್ರಗತಿ ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಯು ದೇಶಾದ್ಯಂತ ಸಂಭವಿಸುತ್ತಿರುವ ದೊಡ್ಡ ಪರಿವರ್ತನೆಯ ಪ್ರತಿಬಿಂಬವಾಗಿದೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಕೇವಲ ಪ್ರಯೋಗಾಲಯಗಳಿಗಷ್ಟೇ ಸೀಮಿತವಾಗದೆ ದೇಶದ ಪ್ರಜ್ಞೆಯ ಭಾಗವಾಗಿ ಮಾರ್ಪಟ್ಟಿವೆ ಎಂದು ಡಾ ಸಿಂಗ್ ವಿವರಿಸಿದ್ದಾರೆ. ವಿಜ್ಞಾನ ಮತ್ತು ಸಮಾಜದ ನಡುವೆ ಬೆಳೆಯುತ್ತಿರುವ ಸಂಪರ್ಕ ಇತ್ತೀಚಿನ ವರ್ಷಗಳ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದಾಗಿದೆ ಎಂದು ಹೇಳಿರುವ ಅವರು, ಸಾರ್ವಜನಿಕ ಚರ್ಚೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಿಗುತ್ತಿರುವ ಅಭೂತಪೂರ್ವ ಪ್ರಾಮುಖ್ಯತೆಯು ವಿಜ್ಞಾನ ಆಧಾರಿತ ಉಪಕ್ರಮಗಳನ್ನು ನಿರಂತರವಾಗಿ ದೇಶದ ಮುಖ್ಯವಾಹಿನಿಗೆ ತರುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿರುವ ಅನರ್ಹರನ್ನು ಗುರುತಿಸಲು ಕ್ರಮ ವಹಿಸಲಾಗಿದ್ದು ಗ್ಯಾರಂಟಿ ಯೋಜನೆ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದು ಅರ್ಹರ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ಸಂಖ್ಯೆ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದ್ದು ಯೋಜನೆ ನಿಲ್ಲಿಸುವ ಉದ್ದೇಶವಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ವಿದ್ಯಾರ್ಥಿ ಲ್ಯಾಪ್ಟಾಪ್ ಯೋಜನೆ 2026 ಅಡಿಯಲ್ಲಿ ಉಚಿತ ಲ್ಯಾಪ್ಟಾಪ್ಗಳಿಗಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಎಂದು ವಾಟ್ಸ್ಆಪ್ನಲ್ಲಿ ಹರಿದಾಡುತ್ತಿರುವ ಸಂದೇಶ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸುಳ್ಳು, ಸರ್ಕಾರ ಇಂತಹ ಯಾವುದೇ ಯೋಜನೆಯನ್ನು ಘೋಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜನರ ವೈಯಕ್ತಿಕ ಅಥವಾ ಹಣಕಾಸು ಮಾಹಿತಿಯನ್ನು ಸಂಗ್ರಹಿಸಲು ಇಂತಹ ಸಂದೇಶ ಹರಿದಾಡಿರಬಹುದು ಎಂದು ಪಿಐಬಿ ಎಚ್ಚರಿಕೆ ನೀಡಿ ಅನುಮಾನಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡದಂತೆ ಮನವಿ ಮಾಡಿದೆ. ಭಾರತೀಯ ಧ್ವಜ ಹೊಂದಿದ್ದ ಯಾಂತ್ರೀಕೃತ ಹಡಗು ವಿರಾಟ್ 1 ಒಮಾನ್ ತೀರದಲ್ಲಿ ಎಂಜಿನ್ ಸಮಸ್ಯೆಗೆ ತುತ್ತಾಗಿದ್ದು ಎಲ್ಲಾ 14 ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಎಂದು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಐಎನ್ಎಸ್ ಶಾರದಾ ಹಡಗು ಶ್ರೀಲಂಕಾದ ಕೊಲಂಬೋದಲ್ಲಿನ ಪಯಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ವಿವಿಧ ವೃತ್ತಿಪರ ತರಬೇತಿ ಹಾಗೂ ಕ್ರೀಡಾ ಕಾರ್ಯಕ್ರಮಗಳಿಂದ ಕೂಡಿದ್ದ ಈ ಭೇಟಿಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಾಗರ ಸಹಕಾರ ಹಾಗೂ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ.

0: ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲೀನ ಸಾಗರ ಸಹಭಾಗಿತ್ವದಡಿ ಮಹಾಸಾಗರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಪ್ರಾದೇಶಿಕ ಸಾಗರ ಸಹಕಾರ ಮತ್ತು ಭದ್ರತೆಯ ಮೇಲಿನ ಉಭಯ ರಾಷ್ಟಗಳ ಬದ್ಧತೆಯನ್ನು ಈ ಭೇಟಿ ಪುನರ್ ದೃಢೀಕರಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಟರ್ಕಿಯಲ್ಲಿ ಇಂದು ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆಯ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಯುವ ಬಿಲ್ಲುಗಾರ್ತಿ ಕುಮ್ಕುಮ್ ಮೊಹೋದ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಭಾರತದ ಜೋಡಿ 5-1 ಅಂತರದಿಂದ ದಕ್ಷಿಣ ಕೊರಿಯಾದ ಒಎ ಜಿನ್ ಮತ್ತು ಕಿಮ್ ಜೆ ಡಿಯೋಕ್ ಜೋಡಿಯನ್ನು ಮಣಿಸಿ ಜಯ ಸಾಧಿಸಿತು. ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಧೀರಜ್ ಮತ್ತು ಕುಮ್ಕುಮ್ ಅವರಿಗೆ ಇದು ಮೊದಲ ವಿಶ್ವಕಪ್ ಚಿನ್ನದ ಪದಕವಾಗಿದೆ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ಬಾಂಗ್ಲಾದೇಶ ಮತ್ತು ನೆದರ್ಲ್ಯಾಂಡ್ ನಡುವಣ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ 6 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ನೆದರ್ಲ್ಯಾಂಡ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸಿತು. ಗುರಿ ಬೆನ್ನತ್ತಿದ್ದ ಬಾಂಗ್ಲಾದೇಶ ಇನ್ನೂ 5 ಎಸೆತ ಬಾಕಿ ಇರುವಂತೆಯೇ ಜಯ ಸಾಧಿಸಿದೆ. ಎ ಗುಂಪಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ್ ಇನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ್ ಮತ್ತು ಕುಮ್ಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ಮನೆ ಅಂದರೆ ಅದು ಕೇವಲ ನಾಲ್ಕು ಗೋಡೆಗಳಲ್ಲ, ಪ್ರೀತಿ ತುಂಬಿರೋ ಸುಂದರ ಗೂಡು. ಜಗತ್ತಿನ ಯಾವುದೇ ಮೂಲೆ ಹೋದರೂ ನಮ್ಮ ಮನೆಗೆ ಮರಳಿದಾಗ ಸಿಗುವ ಖುಷಿ ಬೇರೊಂದಿಲ್ಲ ಅಲ್ವೇ. ಮನೆ ಅಂದರೆ ಸಂಸ್ಕಾರ, ಮನೆ ಅಂದರೆ ಸಂಸ್ಕೃತಿ ಕಲಿಸುವ ಮೊದಲ ಪಾಠಶಾಲೆ ಸಹ. ಬಾಲ್ಯದ ನೆನಪುಗಳು, ಹಿರಿಯರ ಆಶೀರ್ವಾದ, ಹಬ್ಬ ಹರಿದಿನಗಳ ಸಂಭ್ರಮ, ಇವೆಲ್ಲವನ್ನು ನೆನಪಿಸುವ ಒಂದು ಸುಂದರ ಕಲ್ಪನೆಯೇ ಮನೆ. ಇಂತಹ ಮನೆ ಕಟ್ಟಲು ಜನ ಅಂದರೆ ನಾವೆಲ್ಲರೂ ಪಡುವ ಕಷ್ಟ ಅಷ್ಟಿಷ್ಟಲ್ಲ.

ಮನೆ ಅಂದರೆ ಅದು ಸದಾ ಶಾಂತಿಯಿಂದ ಕೂಡಿರಬೇಕು. ಶಾಂತಿಯಿಂದ ಪ್ರಗತಿ, ಶಾಂತಿಯಿಂದ ಸಮೃದ್ಧಿ ಖಂಡಿತ ಬಂದೇ ಬರುತ್ತೆ. ಮನೆಯ ವಾತಾವರಣವನ್ನು ಸದಾ ಧನಾತ್ಮಕವಾಗಿ ಇಡೋದು ಪ್ರತಿಯೊಬ್ಬ ಮನೆಯ ಸದಸ್ಯನ ಕರ್ತವ್ಯವಾಗಿರಬೇಕು. ಮನೆಯ ಮಂದಿರವಾಗಿರಬೇಕು, ಮನೆಯೇ ಮಂತ್ರಾಲಯವಾಗಿರಬೇಕು.

ಮನೆ ಕುರಿತಾದ ಮಾತು, ಮನೆ ಶೀರ್ಷಿಕೆ ಗೀತೆಗಳೊಂದಿಗೆ ಈ ದಿನದ ಗಾನ ಭಜನಾ ಹಾಗೂ ಸೇಫ್ ಡ್ರೈವ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾನ್ಸ್ನ ನೀಸ್ನಲ್ಲಿ ಐತಿಹಾಸಿಕ ವಿಲ್ಲಾ ಕೆರಿಲೋಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ನಡೆದಿದೆ. ಉಭಯ ದೇಶಗಳ ನಡುವಿನ ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ರಕ್ಷಣೆ, ತಂತ್ರಜ್ಞಾನ ಮತ್ತು ವ್ಯಾಪಾರ ವಲಯಗಳಲ್ಲಿ ವಿಸ್ತರಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಸಂಕಷ್ಟ ಎದುರಾಗಿದ್ದು ನೆಪ ಹೇಳಿ ಫಲಾನುಭವಿಗಳ ಸಂಖ್ಯೆಯನ್ನು ಇಳಿಸಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಂದು ಶಾಸಕ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳಿಗೆ ಯಾರು ಅರ್ಹ ಫಲಾನುಭವಿಗಳು, ಯಾರು ಅನರ್ಹರು ಎಂದು 3 ವರ್ಷಗಳ ಬಳಿಕ ಯೋಚಿಸುತ್ತಿರುವುದು ಏಕೆ ಎಂದು ಪ್ರಶ್ನಿಸಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಲಿಫ್ಟ್, ನೂತನ ಶೌಚಾಲಯ ಬ್ಲಾಕ್, ಮಕ್ಕಳ ಚಿಕಿತ್ಸಾ ವಿಭಾಗದ ಮೇಲ್ಛಾವಣಿ ನವೀಕರಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಉದ್ಘಾಟಿಸಿದರು. ಕರಾವಳಿ, ಆಂಧ್ರಪ್ರದೇಶ, ಯಾನಂ ಮತ್ತು ರಾಯಲ್ಸೀಮಾದ ಕೆಲವು ಪ್ರದೇಶಗಳಲ್ಲಿ ಮುಂದಿನ 5 ದಿನಗಳ ಕಾಲ ಗುಡುಗು ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭಾರತೀಯ ಧ್ವಜ ಹೊಂದಿದ್ದ ಯಾಂತ್ರೀಕೃತ ಹಡಗು ವಿರಾಟ್-1 ಒಮಾನ್ ತೀರದಲ್ಲಿ ಎಂಜಿನ್ ಸಮಸ್ಯೆಗೆ ತುತ್ತಾಗಿ ಮುಳುಗಿದ್ದು ಅದರಲ್ಲಿದ್ದ ಎಲ್ಲಾ 14 ಭಾರತೀಯ ಸಿಬ್ಬಂದಿಯನ್ನು ರಕ್ಷಿಸಲಾಗಿದೆ ಎಂದು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಇ ಗುಂಪಿನ ಪಂದ್ಯದಲ್ಲಿ ಜರ್ಮನಿ ಮತ್ತು ಕುರಸಾವೋ ಸೆಣಸಲಿವೆ. ಭಾರತೀಯ ಕಾಲಮಾನ ರಾತ್ರಿ 10:30 ಪಂದ್ಯ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ

0: ಈಗ ಭಾನುವಾರದ ವಿಶೇಷ ಕಾರ್ಯಕ್ರಮ ಬೆಳ್ಳಿ ಬದುಕು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಬೆಳ್ಳಿ ಬದುಕು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ನಡ ಚಿತ್ರರಂಗದ ಕನ್ನಡದ ರಮಣಿ, ಹರಿಕೃಷ್ಣನ ರಾಣಿ, ಹೌದು ಮಧುವನದ ವಾಣಿ ಅವರೇ ವಾಣಿ ಹರಿಕೃಷ್ಣ.

0: ಸಂಗೀತ ಸಂಯೋಜಕಿ ಗಾಯಕಿ ವಾಣಿ ಹರಿಕೃಷ್ಣ. ಹ್ಯಾಟ್ಸ್ ಆಫ್ ಟು ವಾಣಿ ಅಂತ ಹೇಳಕ್ಕಿಂತ ಇಯರ್ಸ್ ಅಪ್ ಟು ವಾಣಿ ಅಂತ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೇನೋ. ನಮಸ್ಕಾರ ಮೇಡಮ್.
1: ನಮಸ್ಕಾರ.
0: ಸ್ವಾಗತ ನಮ್ಮ ಸ್ಟುಡಿಯೋಸ್ಗೆ.
1: ಥ್ಯಾಂಕ್ ಯು ಮೇಡಮ್.
0: ಆಕಾಶವಾಣಿಗೆ ಹಲವಾರು ಬಾರಿ ನೀವು ಬಂದಿದ್ದೀರಿ.
1: ಹಾ, ಬಂದಿದ್ದೀನಿ ಮುಂಚೆನೆ.
0: ಹಾಗೆ ಬೇರೆ ಬೇರೆ ಸ್ಟುಡಿಯೋಗಳಿಗೆ ಹಾಡಕ್ಕೆ ಅಂತ ಹೋಗ್ತಾ ಇರ್ತೀರಿ. ಆಕಾಶವಾಣಿ ಸ್ಟುಡಿಯೋಸ್ಗೆ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಫೀಲಿಂಗ್ ಬರುತ್ತೆ ನಿಮ್ಗೆ?
1: ಆಕಾಶವಾಣಿ ಅಂದರೆ ಎಲ್ಲರಿಗೂ ತುಂಬ ಪ್ರಿಯವಾದದ್ದು. ಏನಕ್ಕಂದರೆ ನಾವು ಚಿಕ್ಕ ವಯಸ್ಸಲ್ಲೇ ತುಂಬ ರೇಡಿಯೋಲ್ಲೇ ಹಾಡುಗಳು ಕೇಳ್ತಾ ಇದ್ದಿದ್ದು. ಇವಾಗ ಏನೇ ಟಿ ವಿ ಚಾನೆಲ್ಸು ಏನೋ ಕೇಳಿದ್ರು ಆಕಾಶವಾಣಿ ಅಂದ ತಕ್ಷಣ ಒಂಥರ ಹಳೆ ನೆನಪುಗಳು ಚಿಕ್ಕ ವಯಸ್ಸಿಂದ ಇದು ಬರುತ್ತೆ. ನಾನು ನನಗೆ ತುಂಬ ಇಷ್ಟ ಜಾನಕಿ ಆಂಟಿ, ಎಸ್ ಜಾನಕಿ ಆಂಟಿ ಅವ್ರ ಸಾಂಗ್ಸ್ ಎಲ್ಲ, ಮತ್ತು ನಮ್ಮ ತಾತ ಜಿ ಕೆ ವೆಂಕಟೇಶ್ ಅವ್ರ ಸಾಂಗ್ಸ್, ಹಳೆ ಹಾಡುಗಳು. ಆಕಾಶವಾಣಿ ಅಂದರೆ ಒಂಥರ ಹಳೆ ನೆನಪುಗಳು, ಸಿಹಿ ನೆನಪುಗಳು ಬರುತ್ತೆ.
0: ತಾತ ಜಿ ಕೆ ವೆಂಕಟೇಶ್ ಅಂತಂದ್ರಿ, ತಾತ ಜೊತೆಗೆ ಯಾವಾಗ್ಲಾದ್ರೂ ನೀವು ರೆಕಾರ್ಡಿಂಗ್ಸ್ ಹೋಗ್ತಾ ಇದ್ದಿದ್ದು ಅಥವಾ ಅವರು ಮಾಡ್ ಕೆಲಸದ ವೈಖರಿ ಇದನ್ನೆಲ್ಲ ನೋಡಿದ ನೆನಪೇನಾರ ಇದೆಯಾ ನಿಮಗೆ?
1: ಹಾಂ, ಅಂದರೆ ತಾತ ಮ್ಯೂಸಿಕ್ ಮಾಡ್ತಾ ಇದ್ದಾಗ ನಾನಿನ್ನೂ ಚಿಕ್ಕ ವಯಸ್ಸಿದ್ದೆ. ಅವರು ಇಳೆಯರಾಜ ಅಂಕಲ್ ಹತ್ರ ತಾತನೂ ಹೋಗ್ತಾಯಿದ್ರು. ಆಮೇಲೆ ಅವ್ರ ವಯಸ್ಸಾದ್ಮೇಲೆ ಸುಮ್ಮನೆ ಕೋರಸ್ ಮಿಕ್ಸ್ ಎಲ್ಲ ಮಾಡ್ತಾಯಿದ್ದಾಗ ನಾನು 10th ಸ್ಟ್ಯಾಂಡರ್ಡ್ ಇದ್ದೆ. ಅವಾಗ ಚೆನ್ನೈಯಲ್ಲಿ ಪ್ರಸಾದ್ ಸ್ಟುಡಿಯೋಗೆ ಹೋಗ್ತಾಯಿದ್ದೆ ಕೋರಸ್ ಮಿಕ್ಸ್ ಮಾಡೋರು ತಾತ. ಒಂದ್ಸರಿ ಒಂದು ಡ್ಯಾನ್ಸ್ ಜೊತೆ ನನ್ನ ಕೈಯಲ್ಲಿ ಹಾಡಿಸಿದ್ರು. ಸ್ವಲ್ಪ ತಾತಂಗೆ ತುಂಬ ಕೋಪ ಬೈದು ಬೈದು ಹಾಡಿಸ್ತಾರೆ. ಹೇಳುವಾಗೆ ಅಂದರೆ ನಮಗೆ ಇವಾಗ ಬೇರೆಯವರಿದ್ರೆ ಪರವಾಗಿಲ್ಲ, ನಾವು ಹಾಡ್ಬಿಡ್ತೀವಿ ಅಂದ್ರೆ. ಇವಾಗ ನಾವು ಮನೆಯವರಾಗಿದ್ರಿಂದ ರೆಕಾರ್ಡಿಂಗ್ ಅಲ್ಲಿ ಬೈದು ಹಾಡಿಸ್ತಾರಲ್ಲ, ಅವಾಗ ಒಟ್ನಲ್ಲಿ ತಾತನ ಜೊತೆ ಸ್ಟುಡಿಯೋಗೆ ದಿನ ಹೋಗ್ತಾ ಇದ್ದೆ ನಾನು ರಜಕ್ಕೆ. ಯಾವಾಗ ಇವಾಗ ನಾವು ಚೆನ್ನೈಗೆ ಹೋಗ್ತಾ ಇದ್ವಿ ಸ್ಕೂಲ್ ಡೇಸ್ ಅಲ್ಲೆಲ್ಲ, ರಜಕ್ಕೆ ಹೋದಾಗೆಲ್ಲ ಅವ್ರ ಜೊತೆ ಸ್ಟುಡಿಯೋಗೆ ಹೋಗ್ತಾ ಇದ್ದೆ. ಅಂದ್ರೆ ರಾಜ ಅಂಕಲ್ ಮ್ಯೂಸಿಕ್ ನಂಗೆ ಅಲ್ಲಿಂದಾನೆ ನನಗೆ ಅಲ್ಲಿವರೆಗೂ. ನಮ್ಮ ಅಪ್ಪ ಅಮ್ಮ ಇಬ್ರು ಸಂಗೀತ ವಿದ್ವಾಂಸರು, ಅಪ್ಪ ಗಾನಭೂಷಣ ಎಸ್ ರಾಮಸ್ವಾಮಿ ಅಂತ ಶೇಮಂಗುಡಿ ಶ್ರೀನಿವಾಸ ಅಯ್ಯರವರ ಶಿಷ್ಯರು, ಅಮ್ಮ ಅವರ ಅಪ್ಪ ಜಿ ಕೆ ಸೀತಾಪತಿ ಅಂತ ಅವರು ಸಂಗೀತ, ಅಮ್ಮ ವೀಣೆ ಮತ್ತೆ ಹಾಡು, ಅಪ್ಪ ಅಮ್ಮ ಮೊದಲು ಗುರುಗಳು. ಯಾವಾಗ ನಾನು ಅಲ್ಲಿ ಸ್ಟುಡಿಯೋ ನೋಡಿದೆ, ಫಿಲ್ಮ್ ಸಾಂಗ್ಸ್ ಎಲ್ಲ ರೆಕಾರ್ಡಿಂಗ್ ನೋಡಿದಾಗಿಂದ ನನಗೆ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅನ್ನೋ ಆಸೆ ಹುಟ್ಟಿದ್ದು.
0: ಕ್ಲಾಸಿಕಲ್ ನಿಮಗೆ ಸರಿಗಮಪ ಓನಾಮ ಹಾಕಿದವರು
1: ಅಪ್ಪ ಅಮ್ಮ, ಅಮ್ಮ ಮೊದಲು ಗುರು. ಆಮೇಲೆ ನಾನು ಶೇಷಾದ್ರಿ ಗವಾಯಿ ಅವ್ರ ಹತ್ರ ಫಸ್ಟು ಸಿತಾರ್ ಕಲಿತೆ. ಆಮೇಲೆ ಹಿಂದೂಸ್ತಾನಿ ತುಂಬ ಇಷ್ಟ ಆಗ್ತಾ ಬಂತು. ದಾವಣಗೆರೆ ರಾಧಾಕೃಷ್ಣ ಸರ್ ಹತ್ರ, ಮತ್ತು ರಾಜ್ಭಾವ್ ಸೊಂಟಕ್ಕಿ, ಮತ್ತು ಶಂಕರ್ ಶಾನ್ಭೋಗ್, ಮತ್ತು ಶ್ರೀಪಾದ್ ಹೆಗ್ಡೆ ಸರ್ ಹತ್ರ ಹಿಂದೂಸ್ತಾನಿನೂ ಕಲಿತೆ. ಶ್ರೀ ಮಾರುತಿ ಪ್ರಸಾದ್ ಸರ್ ಹತ್ರ ಒಂದು 10 ವರ್ಷದಿಂದ ಕರ್ನಾಟಕ ಅಭ್ಯಾಸ ಮಾಡ್ತಾ ಇದ್ದೀನಿ. ಮತ್ತು ಅವ್ರ ಜೊತೆ ಭಜನ್ಸು ಈಗಲೂ ಹಾಡ್ತೀನಿ. ನನಗೆ ತುಂಬ ಎಲ್ಲೋ ಕೀರ್ತನೆಗಳು ಅದೆಲ್ಲ ಹಾಡೋದಕ್ಕಿಂತ ಪ್ರೋಗ್ರಾಮಲ್ಲಿ ಭಜನ್ಸ್ ಹಾಡುವಾಗ ನಮ್ಮ ಸರ್ ಮಾರುತಿ ಪ್ರಸಾದ್ ಸರ್ ಜೊತೆ ತುಂಬ ನನಗೆ ಸಮಾಧಾನ ಖುಷಿಯಾಗುತ್ತೆ. ಕರ್ನಾಟಕಕ್ಕಿಂತ ಸ್ವಲ್ಪ ನನಗೆ ಜಾಸ್ತಿ ಇಷ್ಟ ಅಂದರೆ ಹಿಂದೂಸ್ತಾನಿ. ಸೊ ಪ್ರಾಕ್ಟೀಸ್ ಮಾಡುವಾಗ ಹಿಂದೂಸ್ತಾನಿನೂ ಸ್ವಲ್ಪ ಇಷ್ಟ ಆಗುತ್ತೆ, ನನ್ನ ಮನಸ್ಸಿಗೆ ಏನೋ ಸಮಾಧಾನ ಕೊಡುತ್ತೆ.
0: ಅಂದರೆ ನೀವು ಎಕ್ಸಾಮ್ಸ್ ಏನಾದರೂ ತೊಗೊಂಡಿದ್ದೀರಾ ಮ್ಯೂಸಿಕಲ್ಲಿ?
1: ಹಾಂ, ನನ್ನ ಸ್ಕೂಲ್ ಟೈಮಲ್ಲೇ ಅಮ್ಮ ಆವಾಗ ಫೋರ್ಸ್ ಮಾಡಿ ಜೂನಿಯರ್ ಸೀನಿಯರು ಕರ್ನಾಟಕಲ್ಲಿ ಎಕ್ಸಾಮ್ ಮಾಡಿಸಿದ್ರು. ಹಿಂದೂಸ್ತಾನಿನೂ ಹೈಸ್ಕೂಲಲ್ಲಿ ಆವಾಗ ಸ್ಕಾಲರ್ಶಿಪ್ ರಾಧಾಕೃಷ್ಣ ಮಾಸ್ಟರ್ ಇದು ಮಾಡಿಸಿದ್ರು. ಆಮೇಲೆ ಹಿಂದೂಸ್ತಾನಿಲಿ ಎಕ್ಸಾಮ್ ಎಲ್ಲ ಬಡ ಕ್ಯಾಲೆಲ್ಲ ರಾಜ್ಭವ್ ಸೊಂಟಕ್ಕಿ ಸರ್ ಹತ್ರ ಆಗಿತ್ತು. ಎಕ್ಸಾಮ್ಸ್ ತೊಗೊಂಡಿಲ್ಲ, ಕಲಿತಾ ಇದ್ದೆ, ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀನಿ ಇನ್ನೂ.
0: ಮತ್ತೆ ಸುಮಾರು ಕಡೆ ನೀವು ಕಚೇರಿಗಳನ್ನು ಕೊಡ್ತಾ ಇದ್ರಿ ಅಲ್ವಾ ವಾಣಿ?
1: ಅಕ್ಕ ವೀಣಾ ನಾಗರಾಜ್ ಅಂತ, ಅಕ್ಕ ನಾನು ಇಬ್ಬರು ಕರ್ನಾಟಕ ಪ್ರೋಗ್ರಾಮ್ಸ್ ಒಟ್ಟಿಗೆ ಕೊಡ್ತಾ ಇದ್ವಿ. ಅಂದ್ರೆ ನಾವು ಹೈಸ್ಕೂಲ್ ಲೆವೆಲ್ಲಿಂದ ಇವಾಗ್ಲೂ ಹಾಡ್ತೀವಿ.
0: ವೀಣಾನೂ ನುಡಿಸ್ತೀರಾ ನೀವು?
1: ವೀಣೆ ಆಕ್ಚುಲಾಗಿ ನಾನು ಚಿಕ್ಕ ವಯಸ್ಸಲ್ಲಿ ಫಸ್ಟು ಸ್ಟೇಜ್ ಹತ್ತಿದ್ದು ವೀಣೆ ನುಡಿಸುವಾಗ, 6 ವರ್ಷ ಇದ್ದಾಗ ಮುತ್ತುಸ್ವಾಮಿ ದೀಕ್ಷಿತರ ಡೇ ಅಂತ ಅವಾಗ ಎಲ್ಲರೂ ನುಡಿಸುವಾಗ ವೀಣೆ, ಅಮ್ಮಿಂದ ವೀಣೆ ಫಸ್ಟ್ ಕಲ್ತಿದ್ದೆ. ಆಮೇಲೆ ವೀಣೆ ಸಿತಾರು ಇಷ್ಟ, ಸಿತಾರ್ ನಂಗೆ

ತುಂಬಾ ಇಷ್ಟ. ಆದರೂ ಅಂದರೆ ಹಾಡಂದರೆ ಅದೇನೋ ತುಂಬ ಎಲ್ಲಾದು ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಆಗಲ್ಲ ಅಂತ, ಹಾಡು ಮಾತ್ರ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ.

0: ಇಂಥ ಒಂದು ಹಾರ್ಡ್ ಕೋರ್ ಸಂಗೀತ ಕುಟುಂಬದಿಂದ ಬಂದವರು ನೀವು, ಕ್ಲಾಸಿಕಲ್ ಮ್ಯೂಸಿಕ್ನ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳಿಗಾಗಿ ಅದನ್ನು ನುಡಿಸೋ ಸಲುವಾಗಿ 6ನೇ ವಯಸ್ಸಿಗೆ ಸ್ಟೇಜ್ ಹತ್ತದಂತಹ ವಾಣಿ, ಈಗ ಒಂದು ಚಿತ್ರಗೀತೆಗಳನ್ನು ಹಾಡುವಾಗ ಅಥವಾ ತುಂಬ ಲೈಟ್ ಸಾಂಗ್ಸ್ನ ಹಾಡುವಾಗ ಅಥವಾ ಚಿತ್ರಗೀತೆಗಳಿಗೆ ನಿಮ್ಮನ್ನು ನೀವು ಅಳವಡಿಸ್ಕೊಳ್ಬೇಕಾದಾಗ ಏನಾದರೂ ನಿಮಗೆ ತೊಂದರೆ ಅಂತ ಅನ್ನಿಸ್ತಾ ಅಥವಾ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಿ ನೀವು?
1: ತೊಂದರೆ ಅಂದರೆ ಆ್ಯಕ್ಚುಲಿ ಇವಾಗ ಎಷ್ಟೋ ಜನ ಅನ್ಕೋತಾರೆ ಸಂಗೀತ ಚಿತ್ರಗೀತೆಗಳು ಹಾಡೋದು ಈಸಿ ಅಂತ, ಅದು ತಪ್ಪು. ಒಬ್ರೊಬ್ರು ಇವಾಗ ನಾವು ಕ್ಲಾಸಿಕಲ್ ಕಲ್ತಿರೋರ್ಗೂ ಫಿಲ್ಮ್ ಸಾಂಗ್ ಹಾಡೋಕ್ಕೂ ಕಷ್ಟ, ಬೇರೆ ಬೇರೆನೇ ಇರುತ್ತೆ. ಇವಾಗ ನಾವು ಸಂಗೀತ ಹಾಡೋ ಥರ ಚಿತ್ರಗೀತೆ ಹಾಡೋಕ್ಕಾಗಲ್ಲ. ಅಂದರೆ ಅಡ್ವಾಂಟೇಜ್, ಸಂಗೀತ ಕಲ್ತಿದ್ರೆ ಕೆಲವೊಂದು ಚಿತ್ರಗೀತೆಗಳು ಹಾಡುವಾಗ ಈಸಿ ಆಗುತ್ತೆ. ನಾನು ಕಾಲೇಜ್ ಟೈಮಲ್ಲಿ ಆರ್ಕೆಸ್ಟ್ರಲ್ ಎಲ್ಲ ಆಡ್ತಾ ಇದ್ದೆ, ನಿಮ್ಗೆ ಗೊತ್ತು ಅವಾಗೆಲ್ಲ ತುಂಬ
0: ಆರ್ಕೆಸ್ಟ್ರಾ.
1: ಅವಾಗ ಏನಂದ್ರೆ ನಮ್ಗೆ ಅದೊಂಥರ ಖುಷಿ, ಏನಂದ್ರೆ ಎಲ್ಲಾ ತರ ಹಾಡುಗಳು ಹಾಡ್ತಾ ಇದ್ವಿ. ಜಾನಕಿ ಆಂಟಿ, ಆಶಾ ಭೋಂಸ್ಲೆ ಅವ್ರದ್ದು ನನಗೆ ತುಂಬಾ ಇಷ್ಟ ಅಂದ್ರೆ ಜಾನಕಿ ಆಂಟಿ ಮತ್ತೆ ಆಶಾ ಭೋಂಸ್ಲೆ ಅವ್ರದ್ದು ಹಳೆ ಹಾಡುಗಳು, ಜಾಯಿ ಅಪಕ ಅಥವಾ ಎಲ್ಲಾ ತರ ಹಾಡುಗಳು, ಎಲ್ಲಾರೀಶ್ವರಿ ಅವ್ರದ್ದು ಹಾಡ್ತಾ ಇದ್ವಿ. ಅವಾಗ ನಮಗೂ ಕಲಿಯಕ್ ಸಿಗುತ್ತೆ. ನನ್ ಒಂದು ಗಾಯಕಿ ಅಂದ್ರೆ ಎಲ್ಲಾ ತರ ಹಾಡು, ನನ್ನ ಪ್ರಕಾರ ಎಲ್ಲಾ ತರದ್ದು ಹಾಡಾಡ್ಬೇಕು ಒಂದು ಗಾಯಕಿ ಅಂದ್ರೆ.
0: ನಮ್ಮ ಈ ಸಂಗೀತ ಕ್ಷೇತ್ರ ಹಂಗೆ ನೋಡ್ಕೋತಾ ಬಂದ್ರೆ ಎಲ್ಲ ಒಂದ್ ಕಡೆ ಶುಭಾ ಮಾಲ್ಗುಡಿ ಅವರು ಇಂಥ ಹಾಡುಗಳನ್ನೇ ಹಾಡ್ಬೇಕು, ಅಥವಾ ಬೇಜಯಶ್ರೀ ಇದೇ ಹಾಡ್ಬೇಕು, ಅಥವಾ ಎಲ್ಲಾರೀಶ್ವರಿ ಇದೇ ಹಾಡ್ಬೇಕು, ಈ ತರ ಎಲ್ಲ ಒಂದ್ ಕಡೆ ಗಾಯಕಿಯರು ಬ್ರ್ಯಾಂಡ್ ಆಗ್ತಾರ?
1: ಹೌದು, ಬ್ರ್ಯಾಂಡ್ ಮಾಡ್ಬಿಡ್ತಾರೆ, ಬ್ರ್ಯಾಂಡ್ ಆಗ್ಬಿಡ್ತಾರೆ. ಅಂದ್ರೆ ನಮಗ್ ಗಾಯಕಿಯರಿಗೆ ನನಗೂ ಬ್ರ್ಯಾಂಡ್ ಮಾಡ್ಬಿಟ್ಟಿದ್ದಾರೆ. ನನಗೆ ಬರೀ ಪ್ಯಾಥೋ ಸಾಂಗ್ಸ್, ತುಂಬಾ ಜನ ಹೇಳೋದೆ ಎಲ್ಲ ಬರೀ ಅಳೋ ಹಾಡುಗಳು. ಮುಸ್ಸಂಜೆ ವೇಳೆಲಿ ಆದ್ಮೇಲೆ ಎಷ್ಟೋ ಜನ ಅಂದ್ರೆ ಪಾಪ ಆಸೆಯಾಗಿ ಕರೀತಾರೆ. ಹೊಸ ಒಂದು ಟೀಮ್ ಇರುತ್ತೆ, ಒಂದು ಫಿಲ್ಮ್ ಮಾಡ್ತಾ ಇದೀವಿ ಮೇಡಮ್, ನೀವ್ ಆಡ್ಲೇಬೇಕು, ನಮ್ಗೆ ಮುಸ್ಸಂಜೆ ವೇಳೆಲಿ ತರಾನೇ ಬೇಕು ಪ್ಯಾಥೋ ಸಾಂಗ್, ಹೊಸ ಡೈರೆಕ್ಟರ್ ಹೊಸ ಆತರ ಎಷ್ಟೋ ಜನ. ಅದಕ್ಕೆ ಒಂದೊಂದ್ಸರಿ ನಮ್ಗೆ ಬೇಜಾರಾಗುತ್ತೆ, ಅಯ್ಯೋ ಬೇರೆ ತರ ಹಾಡುಗಳು ಸಿಗ್ಬೇಕು ಅಂತ. ಒಂದೊಂದು ಸಿಂಗರು ಅದಕ್ಕೂ ದೃಷ್ಟ ಇರ್ಬೇಕು. ಇವಾಗ ಶಮಿತಾ ಅವ್ರ ಮಧುರ ಪಿಸು ಮಾತಿಗೆ ನಂಗೆ ತುಂಬಾ ಇಷ್ಟ ಆಗಿತ್ತು. ಅವ್ರಿಗೆ ಹೇಳಿದ ಅದಕ್ಕೆ ಮುಂಚೆ ಅವರು ಆತರ ಅಷ್ಟೊಂದು ಹಾಡಿರಲಿಲ್ಲ, ಆ ಹಾಡು ಸಿಕ್ಕಿದ್ದಕ್ಕೆ ಅವ್ರಿಗೆ ಓ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಈ ಹಾಡು. ಅದೇ ಹಾಡು ಇವಾಗ ನಿಮಗೆ ಹಿಂದಿ

0: ಈ ಗಾಯಕರಿಗೆ ಯಾರ್ಗಾನ ಕೊಟ್ಬಿಟ್ಟಿದ್ರೆ ಗೊತ್ತಾಗ್ತಾ ಇರ್ಲಿಲ್ಲ ಆ ತರ. ಅದಕ್ಕೆ ಎಲ್ಲಾ ಗಾಯಕಿಯರಿಗೂ ಎಲ್ಲಾ ತರ ಹಾಡುನು ಅವಕಾಶ ಸಿಕ್ಕಿದ್ರೆ ಅವ್ರು ಪ್ರೂವ್ ಮಾಡಿ ತೋರಿಸ್ಬೋದು.
1: ಆದ್ರೆ ನಮ್ಮ ನಿರ್ದೇಶಕರೇ ಎಲ್ಲೋ ಒಂದ್ ಕಡೆ ಆ ವರ್ಸಟೈಲ್ ಸಿಂಗಿಂಗ್ಗೆ ಅವಕಾಶ ಮಾಡಿಕೊಡಲ್ಲ ಅಂತ ಅನ್ಸುತ್ತ ನಿಮಗೆ ಎಲ್ಲಾದ್ರೂ?
0: ಹಂಗೆ ಬರೀ ಡೈರೆಕ್ಟರ್ಸ್ ಮೇಲೆ ಹೇಳಕ್ಕೂ ಆಗಲ್ಲ. ಅಂದ್ರೆ ಇವಾಗ ಒಂದ್ ಸಾಂಗ್ ಹಿಟ್ ಆದ್ಮೇಲೆ ಅದೇ ತರ ಅವ್ರನ್ನೇ ಹಾಡ್ಸೋಣ ಅಂತ ಅಂತಾರೆ. ಇವಾಗ ಒಂದು ಐಟಮ್ ಸಾಂಗ್ ಒಬ್ರು ಹಾಡಿರೋದು ಹಿಟ್ ಆದಂದ್ರೆ ಆ ಸಿಂಗರ್ಗೆ ಐಟಮ್ ಸಾಂಗ್ಸೇ ಕೊಡ್ತಾರೆ. ಪ್ಯಾಥೋ ಸಾಂಗ್ಸ್ ಅಂದ್ರೆ ಆ ತರ ಕೆಲವು ಗಾಯಕರಿಗೆ ಎಲ್ಲಾ ತರ ಹಾಡು ಕೊಡ್ತಾರೆ. ಅಂದ್ರೂ ಬ್ರ್ಯಾಂಡ್ ಆಗಿರೋದಂತೂ ನಿಜ. ಹುಡುಗರಿಗೆ ಲವ್ ಡಿಸಪಾಯಿಂಟ್ ಆಗಿದ್ದವ್ರಿಗೆ ಎಷ್ಟೋ ಕಾಲೇಜ್ ಹುಡುಗರಿಗೆಲ್ಲ, ಮತ್ತೆ ಒಂದೊಂದು ಆಟೋ ಡ್ರೈವರ್ಗಳು ನನ್ನ ಹತ್ರ ಹೇಳಿದ್ದಾರೆ, ಮೇಡಮ್ ನಾವು ಹೆಸರು ಪೂರ್ತಿ ಅಂದ್ರೆ ಅದು ಲವ್ ಇದೆ ಏನೋ ಒಂಥರ ಮುಸ್ಸಂಜೆ ವೇಳೆಯಲ್ಲಿ ತುಂಬ ಜನಕ್ಕೆ ಇಷ್ಟ. ಅಂದ್ರೆ ಕಾಮನ್ ಮ್ಯಾನ್ಗೆ ಅವ್ರಿಗೇನೋ ದೊಡ್ಡ ಪಾಂಡಿತ್ಯ ಸಂಗೀತ ಸಾಹಿತ್ಯ ಅದೆಲ್ಲ ಇಲ್ಲ, ಒಂದು ಫೀಲ್ ಇರಬೇಕು, ಭಾವ ಇದ್ರೆ ಇಷ್ಟ ಆಗುತ್ತೆ.

0: ಅದೇ ಒಂದು ವಾಣಿಯವರೇ, ನಿಮ್ ಪ್ರಕಾರ ಒಂದು ಒಳ್ಳೆಯ ಹಾಡು ಅಂತಂದ್ರೆ ಏನು?
1: ಒಳ್ಳೆಯ ಹಾಡು ಅಂದರೆ ಮೇನ್ ಸಾಹಿತ್ಯ ಚೆನ್ನಾಗಿರಬೇಕು, ಮತ್ತು ಭಾವ ಇರಬೇಕು, ಹಾಡಲ್ಲಿ ಗಲಾಟೆ ಇರಬಾರ್ದು, ಸೊಗಸಾಗಿ ಕೇಳಕ್ಕೆ ಇಂಪಾಗಿರಬೇಕು.
0: ಕರ್ನಾಟಕಿ ಕಲ್ತ್ರಿ, ಆದರೆ ನಿಮ್ಮನ್ನು ಸೆಳೆದಿದ್ದು ಹಿಂದೂಸ್ತಾನಿ ಸೆಳೆಯುತ್ತೆ, ಹೀಗೆ ಎಲ್ಲೋ ಒಂದು ಕಡೆ ಆ ಸೆಳೆತಗಳು ಬೇರೆ ಬೇರೆ ಕಡೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ. ಹಾಗೆ ನಿಮ್ಮನ್ನು ತುಂಬ ಸೆಳೆಯೋ ಹಾಡು ಯಾವುದು?
1: ತುಂಬ ನನಗೆ ಡಿವೋಷ್ನಲ್ಲು ಅಥವಾ ಮೆಲೋಡೀಸ್ ತುಂಬ ಇಷ್ಟ. ಇವಾಗ ನಾನೇ ಹಾಡ್ಕೊಳ್ಳೋದಂದ್ರೆ ಒಂದು ನಾವೇನಂದ್ರೆ ಅದು ಇನ್ವಾಲ್ವ್ ಆಗಿಬಿಡ್ಬೇಕು ನಾವು ಹಾಡುವಾಗ, ಆ ಥರ ಹಾಡು ಇಷ್ಟ. ಇವಾಗ ಅಲ್ಲ ತೇರೋನ ಈಶ್ವರ ತೇರೋನ, ಅದರಲ್ಲಿ ಆ ಚರಣದಲ್ಲೆಲ್ಲ ಲಿರಿಕ್ಸ್ ಇರೋದು ಅದು. ಇವಾಗ ನಾನು ಹಾಡುವಾಗ ಸುಮ್ಮನೆ ಹಾಡಬೇಕು ಅಂತ ಹಾಡಲ್ಲ, ಅಂದರೆ ಅದೆಲ್ಲರಿಗೂ ಒಳ್ಳೆಯದು ಮಾಡು ಅಂತ ದೇವ್ರನ್ನ ಕೇಳ್ತಾ ಇರೋ ಥರ ಆ ಥರ ನಾವು ಅದರಲ್ಲೇ ಒಂದು ಪ್ರಾರ್ಥನೆ ಮಾಡ್ಕೊತೀವಿ. ಆಮೇಲೆ ತಮಿಳಿಗೋದ್ರೆ ನೀವು ಇಳರಾಜ ಅಂಕಲ್ದೊಂದು ಜನನಿ ಜನನಿ ಜಗಮ್ನಿ ಅಗ್ನಿ ಅದು ದೇವಿದು, ಆ ಥರ ನನಗೆ ಆ ಥರ ಹಾಡುಗಳು ನಾನು ಸೆಳೆಯೋದು.

ಚಿಕ್ಕ ವಯಸ್ಸಿಂದ ನನಗೆ ಈ ಹಾಡು, ಇದು ಕರ್ನಾಟಕ ಎರಡು ರಾಗ ಮಿಕ್ಸ್ ಮಾಡಿ ಮಾಡಿದ್ದಾರೆ ಎಲ್ ವೈದ್ಯನಾಥನ್ ಅವರು, ತುಂಬ ಚೆನ್ನಾಗಿದೆ. ಮತ್ತು ಜಾನಕಿ ಆಂಟಿ ಅಂತೂ ಅವರು ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಇನ್ಸ್ಟ್ರೂಮೆಂಟ್ ಎಷ್ಟು ಫಾಸ್ಟಾಗಿ ನೋಡಿಸ್ತಾರೋ ಆ ಥರ ವಾಯ್ಸ್ ಸ್ವರಗಳು ಅಷ್ಟು ಫಾಸ್ಟಾಗಿ ಇದೆ ಅದು. ಈ ಹಾಡು ನನಗೆ ತುಂಬ ಇಷ್ಟ.

ಈ ಹಾಡು ನಾನು ತುಂಬಾ ವರ್ಷ, ಅಂದ್ರೆ ಇವಾಗ ನಾನು ಸಂಗೀತ ಪ್ರಾಕ್ಟೀಸ್ ಮಾಡುವಾಗ ಬರೀ ಕೀರ್ತನೆ, ಇವಾಗ ಕರ್ನಾಟಕದೊಂದು ಕೀರ್ತನೆ, ಹಿಂದೂಸ್ತಾನಿದೊಂದು ಬಡ ಕ್ಯಾಲೋ ಚೋಟ ಕ್ಯಾಲಾಡಿ, ಸಿನಿಮಾದನ್ನು ಪ್ರಾಕ್ಟೀಸ್ ತಂಬೂರಿ ಜೊತೆನೆ ಈ ತರ. ಏನಕ್ಕಂದ್ರೆ ಅದೇನು ಕಮ್ಮಿ ಇಲ್ಲ, ಸಿನಿಮಾ ಹಾಡಲ್ಲು ನಾವು ಶಾಸ್ತ್ರೀಯ ಒಂದು ಕೀರ್ತನೆಯಲ್ಲಿ ಹೆಂಗಿರುತ್ತೋ ಅಷ್ಟು ಕಷ್ಟ, ಅದಕ್ಕಿಂತ ಕಷ್ಟದ್ದು ಸಿನಿಮಾ ಹಾಡಿದೆ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಈ ಸ್ಫೂರ್ತಿಯಿಂದ ನಾನು ಒಂದು ಶಿವಂದು ಒಂದು ಬರೆದು ಒಂದು ಟ್ಯೂನ್ ಮಾಡಿದ್ದೆ ರಂಜಿನಿ ರಾಗದಲ್ಲಿ. ಈ

0: ಈಗಲೂ ನೀವು ಕ್ಲಾಸಿಕಲ್ ಆಗಬಹುದು ಅಥವಾ ಗೀತೆಗಳಾಗಬಹುದು, ಈ ಪ್ರಾಕ್ಟೀಸ್ ಅನ್ನೋದಕ್ಕೆ ಏನಾದರೂ ಹೆಚ್ಚು ಒತ್ತು ಕೊಡ್ತೀರಾ?
1: ಪ್ರಾಕ್ಟೀಸ್ ನಾವು ಮಾಡಲೇಬೇಕು. ಎಂತೆಂಥ ದೊಡ್ಡ ಗಾಯಕರು, ಶ್ರೀ ಯೇಸುದಾಸ್ ಅವರಾಗಲಿ, ಆಶಾಜಿ ಅವರೆಲ್ಲನ ಅಂತ ನಾನು ಇವಾಗ ಒಂದೊಂದು ಸರಿ, ಇವಾಗ ನಾವು ನೋಡಿ ಇವಾಗ ವಾಯ್ಸ್ ಏನೋ ಸರಿಗೆ ಬರಲಿಲ್ವ, ಅವಾಗ ಅನ್ಕೋತೀವಿ ನೋಡು ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಈ ನಡುವೆ. ಆದರೆ ಒಂದು ಸ್ವಲ್ಪ ಮಿಸ್ ಆದರೆ ನಾವೇನೇ ರೆಕಾರ್ಡಿಂಗಲ್ಲಿ ಹಾಡೋದಿರಲಿ, ಶೋಸಲ್ಲಿ, ಇವಾಗಿನ ಗಾಯಕರು ಎಷ್ಟೋ ಜನ ಟೈಮ್ ಸಿಗಲ್ಲ ಅಂತ ಪ್ರಾಕ್ಟೀಸ್ ಮಾಡಿ, ನಮ್ಕಿನ್ನ ಜೂನಿಯರ್ಸ್ ನಾವು ನೋಡ್ತೀವಿ ಒಂದೊಂದು ಸರಿ ರೆಕಾರ್ಡಿಂಗ್ ಆಡುವಾಗ ಚೆನ್ನಾಗಿ ಹಾಡ್ತಾರೆ ಅಂದರೆ ಶ್ರುತಿ ಸೇರ್ತಾ ಇರಲ್ಲ. ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಅದು ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ತಂಬೂರಿಯಲ್ಲಿ ಶ್ರುತಿ ಸೇರೋದು ಮತ್ತು ವಾಯ್ಸ್ ವಾಯ್ಸ್ ಫಾರ್ಮ್ ಅಲ್ಲಿ ಇರುತ್ತೆ ಮತ್ತು ರೇಂಜ್ ಹೋಗೋದು. ಈಗ ನನಗೆ ಕ್ಲಾಸಿಕಲ್ ಹಾಡ್ತಾ ಇದ್ದಿದ್ರಿಂದ ಹೈ ರೇಂಜ್ ಹೋಗ್ತಾ ಇರಲಿಲ್ಲ, ಸಿನಿಮಾ ಹಾಡೋದು ತುಂಬ ಕಷ್ಟ ಆಗ್ತಿತ್ತು. ನಾನು ಟೆಂತಲ್ಲಿ ಇದ್ದಾಗ ಸ್ಟುಡಿಯೋಲ್ ಚೆನ್ನಲ್ ಜಾನಕಿ ಆಂಟಿ ನಂಗೆ ಹೇಳಿದ್ರು, ನೀನು ಸಂಗೀತನು ಸಿ ಅಂದರೆ ಒಂದನೇ ಮನೆ ತುಂಬ ಕಷ್ಟ, ಈಗ ಫಿಲ್ಮ್ ಸಾಂಗ್ ಎಲ್ಲ ಇರುತ್ತೆ ಸಿ ಡಿ, ಅದು ಒಂದನೇ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡು ಅಂತ. ಅವಾಗ ಅಪ್ಪ ಅಮ್ಮ ಎಲ್ಲ ಕಷ್ಟ ಆಗುತ್ತೆ ವರ್ಣ ಎಲ್ಲ ಆಡೋದು ಅಂದರು. ನಾನು ಅವಾಗ ಅವ್ರು ಹೇಳಿದ್ದಾಗ ಒಂದೆರಡು ವರ್ಷ ಒಂದನೇ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿದೆ, ವರ್ಣ ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಮಾಡಿ ಹೈ ರೇಂಜ್
0: ಇರಲೇಬೇಕು. ಈಗ ರೇಂಜ್ ಅಂತಂದಾಗ ಮೇಲ್ ಸಿಂಗರ್ ಜೊತೆಗೆ ಫಿಮೇಲ್ ಸಿಂಗರ್ನ ಹೊಂದಾಣಿಕೆ ಏನಿದೆಯಲ್ಲ, ಅಲ್ಲೂ ಕೂಡ ನಿಮ್ಮ ಎದುರುಗಡೆ ಹಾಡ್ತಾ ಇರೋ ರೇಂಜು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಲ್ವಾ?
1: ಇಲ್ಲ ಇಲ್ಲ, ಇವಾಗ ಡ್ಯುಯೆಟ್ ಸಾಂಗ್ಸ್ ಅಂದ್ರೆ ಇವಾಗ ಕಂಪೋಸ್ ಮಾಡಿರ್ತಾರ ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರೋರು, ಅವ್ರಿಗೆ ಗೊತ್ತಿರುತ್ತೆ ಈ ರೇಂಜ್ ಫಿಮೇಲ್ಗಾಗುತ್ತೆ. ಇವಾಗಿನ ಒಂದೊಂದು ಹಾಡುಗಳಲ್ಲಿ ನೋಡ್ಬೋದು ನೀವು, ಫಿಮೇಲ್ ವಾಯ್ಸ್ನ ಲೋ ಅಲ್ಲಿ ಇಟ್ಟಿರ್ತಾರೆ, ಅಂದರೆ ಮೇಲ್ ವಾಯ್ಸ್ ಹೈ ಅಲ್ಲಿ ಆಡ್ತಾ ಇರ್ತಾರೆ, ಫಿಮೇಲ್ ವಾಯ್ಸ್ ಲೋ ಅಲ್ಲಿ ಆಡ್ತಾರೆ. ಆ ಥರ ಅವ್ರು ಕಂಪೋಸ್ ಮಾಡುವಾಗ ಗೊತ್ತಿರುತ್ತೆ. ಇವಾಗ ಹೊಸದಾಗಿ ಮುಕುಳು ನಗೆ ಅಂತ ಬಂದಿದೆ ನೋಡಿ, ಅದರಲ್ಲಿ ನನಗೆ ಸೋನು ನಿಗಮ್ ಅವ್ರದ್ದು ಒಂದು ಟೈಟಲ್ ಸಾಂಗ್ ತುಂಬ ಇಷ್ಟ ಆಯಿತು. ಇವಾಗ ಮೇಲ್ ಸಾಂಗ್ಸ್ ಅಂದರೆ ಇವಾಗ ಅವ್ರ ಸೋಲೋ ಸಾಂಗ್ ನಾನು ಕಲ್ತ್ಕೊಂಡು ಅದೇ ಪಿಚ್ಚಲ್ಲಿ ಆಡಬೇಕಂದ್ರೆ ಡಿ ಇದೆ ಎರಡನೇ ಮನೆ, ಆವಾಗ ನಮಗೆ ಕಷ್ಟ ಆಗುತ್ತೆ.
0: ಈಗ ನಿಮ್ಮ ಮಧುಬನ

0: ಆದರೆ ಕೂಡ ಬಹಳ ಹೈ ರೇಂಜ್ ಅಲ್ಲಿ ಇರುವಂತಹ ಹಾಡೆ ಅದು ಅಲ್ವಾ?
1: ಇಲ್ಲ, ಅದು ತುಂಬಾ ಹೈ ಇಲ್ಲ ಅಂದ್ರೆ ಹಾಡ್ಬೋದು ಆತರ.
0: ಮಧುವನ ಕರೆದರೆ ಬಗ್ಗೆ ಹೇಳೋದಾದ್ರೆ ಒಂಥರ ನಮ್ ಎಲ್ಲ ಈಗ ನೋಡಿ ಈಗ ಬರ್ತಿದ್ದಂಗೆ ನಿಮ್ಮನ್ನೆಲ್ಲರೂ ಆ ಗೀತೆಯಿಂದಾನೆ ಗುರುತಿಸ್ತಾರೆ. ಅಷ್ಟರ ಮಟ್ಟಿಗೆ ಪಾಪ್ಯುಲರ್ ಆದಂತಹ ಗೀತೆ ಒಂದು. ಎರಡನೇದಾಗಿ ನಿಮ್ಮನ್ನ ಹರಿಕೃಷ್ಣ ಅವರ ಪತ್ನಿ ಅಂತಾಗಲಿ ಅಥವಾ ಜಿ ಕೆ ವೆಂಕಟೇಶ್ ಅವರ ಮೊಮ್ಮಗಳು ಅಂತಾಗ್ಲಿ ನಮ್ಗೆ ಗುರುತಿಸೋದಕ್ಕೆ ಇಷ್ಟ ಆಗಲ್ಲ ವಾಣಿಯವರೇ.
1: ನಮ್ಗೆ
0: ನಿಮ್ಮ ಪ್ರೀತಿಯ ಮಧುವನ ಕರೆದರೆ ವಾಣಿ ಅಂತ ಹೇಳಿದ್ರೆ ನಮ್ಗೊಂಥರ ಖುಷಿ. ಹಾಗಾಗಿ ಆತರ ಗುರುತಿಸಿದಾಗ ಏ ಮಧುವನ ಕರೆದರೆ ವಾಣಿಯವ್ರು ಬಂದ್ರು ಅಂತ ಅಂದಾಗ ನಿಮ್ಗೆ ಆ ಗೀತೆ
1: ನನಗ್ ತುಂಬಾ ಖುಷಿ ಆಗುತ್ತೆ. ಏನಕ್ಕಂದ್ರೆ ಎಲ್ಲಾರ್ಗು ಇರುತ್ತೆ ನಮ್ದು ಓನ್ ಐಡೆಂಟಿಟಿ ಇರ್ಬೇಕಂತ. ಎಷ್ಟೋ ಜನ ಮಧುವನ ಕರೆದರೆ ಎಷ್ಟಿಷ್ಟ ಅಂದ್ರೆ ನಾನು ಅದಾದ್ಮೇಲೆ ಬೇರೆ ಹಾಡುಗಳು ಹಾಡಿದ್ರು ಆ ಹಾಡು ಹಿಟ್ ಆಗಿದ್ರು ಇವಾಗೂ ಎಲ್ಲರೂ ನಿಮ್ದು ಮಧುವನ ಇಷ್ಟ ಅಂತ ಹೇಳೋದು. ಮತ್ತೆ ಮಧುವನ ಫಸ್ಟ್ ಸಾಂಗ್ ಅನ್ಕೊಂಡಿದ್ದಾರೆ. ಆಕ್ಚುಲಾಗಿ ನಾನು 1997 ಅಲ್ಲಿ ಹಾಡಿದ್ದು ಕಿಂಗ್ ಅಂತ ಟೈಗರ್ ಪ್ರಭಾಕರ್ ಫಿಲ್ಮ್ ಅಲ್ಲಿ, ಅದಾದ್ಮೇಲೆ ಹಾಲು ಸಕ್ಕರೆ ಅಂತ ಐಲನ್ ಶಾಸ್ತ್ರಿ ಅವರ ಸಂಗೀತದಲ್ಲಿ ಸುಮಾರು ಹಾಡಿದೆ. ಆಮೇಲೆ ಅವಕಾಶಗಳು ಕಮ್ಮಿ ಇತ್ತು, ಯಾವುದು ಹಿಟ್ ಆಗಿರ್ಲಿಲ್ಲ ಸಾಂಗ್ ಅಂದ್ರೆ. ಇವಾಗೂ ಈಗ ನಿಮ್ಮಂತವ್ರು ಹಂಗೆ ಗುರುತಿಸ್ತಾರೆ. ಇವಾಗೂ ನನ್ಗೆ ಎಷ್ಟೋ ಜನ ಒಂದೊಂದ್ಸರಿ ಕೋಪ ಬರುತ್ತೆ, ಹರಿಕೃಷ್ಣ ಅವ್ರ ಹೆಂಡತಿ ಹರಿಕೃಷ್ಣ ಅವ್ರ ಹೆಂಡತಿ ಅಂತ. ಇನ್ಫ್ಯಾಕ್ಟ್ ಒಂದು ಎಸ್ ಪಿ ಅಂಕಲ್ದು ಅವ್ರಿಗೆ ಒಂದು ಸನ್ಮಾನ ಮಾಡಿದ್ರು ಇಂದಿರಾನಗರಲ್ಲಿ ಒಂದು ಕ್ಲಬ್ಬಲ್ಲಿ. ಅವಾಗ ಒಬ್ಬ ಬ್ಯಾಂಕರು ಬರೀ ವಿ ಹರಿಕೃಷ್ಣಸ್ ವೈಫ್ ಅಂತ ಅನೌನ್ಸ್ ಮಾಡಿದ್ರು. ಅವಾಗ ಎಸ್ ಪಿ ಅವರು ಹೇಳಿದ್ರು, ಅವಳು ಸಿಂಗರು, ಅವಳಿಗೆ ಹೆಸರಿದೆ, ಹೆಸರು ಹೇಳಿ ಕರೀರಿ. ಅವತ್ತು ನನಗೆ ತುಂಬ ಸಂತೋಷ ಆಯ್ತು.
2: ಸೊ ಆ ಮಧುವನ ಕರೆದರೆ ನಮ್ಮ ಕೇಳುಗರು ತುಂಬಾ ಇಷ್ಟಪಟ್ಟು ಇದು ಮಾಡ್ತಾರೆ. ಒಂದ್ಸಲ ಹೇಳ್ಬಿಡಿ.

0: ಎಲ್ಲ ಇಡೀ ಕರ್ನಾಟಕವನ್ನೇ ಸೆರೆ ಮಾಡ್ಬಿಟ್ಟಿದ್ದಾರೆ ಮೇಡಮ್ ಈ ಹಾಡಿನ ಮೂಲಕ. ಆಮೇಲೆ ರಾಜ್ಯ ಪ್ರಶಸ್ತಿ ಕೂಡ ನಿಮಗೆ ಗೀತೆಗೆ ಬಂತು ಅಲ್ವಾ.
1: ಮತ್ತೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸಾಧು ಕೋಕಿಲ ಸರ್ಗೆ, ಮತ್ತೆ
0: ಕಾಯ್ಕಿಣಿ ಸರ್.
1: ಕಾಯ್ಕಿಣಿ ಸರ್ ಅಂತೂ ಅವರು ನನ್ ತುಂಬಾ ಇಷ್ಟ ಅವ್ರ ಸಾಹಿತ್ಯ. ನಾನು ಅದೃಷ್ಟ ಮಾಡಿದ್ದೆ ಅವ್ರದ್ದು ಸಾಹಿತ್ಯ. ಮತ್ತೆ ಇದು ಹಾಡುವಾಗ ನನಗೆ ಮನಸ್ಸಲ್ಲೆಲ್ಲೋ ಸಾಧು ಸರ್ ಹೇಳಿದ್ರು ಚೆನ್ನಾಗಿ ಹಾಡಿದ್ರೆ ಇದು ಟ್ರ್ಯಾಕ್ ಹಾಡಿಸ್ತಾ ಇರೋದು ಚೆನ್ನಾಗಿ ಹಾಡಿದ್ರೆ ಇರುತ್ತೆ ರಿಟೈನ್ ಮಾಡ್ತೀವಿ ಅಂತ. ಆವಾಗ ಅನ್ಕೊಂಡೆ ಓ ನೋಡೋಣ ಯಾವ ಹಿಂದಿ ಸಿಂಗರ್ನ ಹಾಡಿಸ್ತಾರೋ ಏನೋ ಗೊತ್ತಿಲ್ಲ ಅಂತ. ಅಂದರೆ ಏನೋ ದೇವ್ರ ಆಶೀರ್ವಾದದಿಂದ ನಂದೇ ವಾಯ್ಸ್ ರಿಟೈನ್ ಆಯಿತು, ಮತ್ತು ತುಂಬ ಜನಕ್ಕೆ ಇಷ್ಟ ಆಯಿತು.

0: ಇತ್ತೀಚೆಗೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂತನ್ನುವಂಥದ್ದು, ಯಾವುದನ್ನ ಹೇಗ್ ಬೇಕಾದರೂ ಬದಲಾಯಿಸುವಂಥದ್ದು, ಆಸ್ ಅ ಕಂಪೋಸರ್ ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ?
1: ಅದು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಒಂದು ಶೋ ಅಲ್ಲಿ ಯೇಸುದಾಸ್ ಸರ್ ಹೇಳಿದ್ರು, ಇವಾಗ ಹಳೆ ಕಾಲದೆಲ್ಲ ಅವರು ಒಂದೇ ಸ್ಟ್ರೆಚ್ಚಲ್ಲಿ ಆಡ್ತಾ ಇದ್ರು, ಇವಾಗ ಏನಂದ್ರೆ ಸಿಂಗರ್ಸ್ ಒಂದೊಂದು ಪದನೂ ಪಂಚ್ ಮಾಡ್ಕೊಬೋದು, ಮತ್ತೆ ಎಲ್ಲೋ ಆ ಫ್ಲೋ ಹೊಟ್ಟೋಗುತ್ತೆ. ಇವಾಗ ಭಾವ, ಇವಾಗ ನಾನಿವಾಗ ನಿಮ್ಗೆ ಎರಡು ಲೈನ್ ಹಾಡು ತೋರಿಸಿದ್ರಲ್ಲಿ ಅರ್ಧ ಕಟ್ ಮಾಡಿ ಹಾಡಿದ್ರೆ ಆ ಫ್ಲೋ ಸಿಗಲ್ವೋ ಅನ್ನೋ.
0: ಹೌದು,
1: ಇವಾಗಿನ ಸಿಂಗರ್ಸ್ಗೆ ಈಸಿ ಆಗಿದೆ ಅಂದ್ರೆ ಈವನ್ ಪಿಚ್ ಕರೆಕ್ಷನ್ನು ಮಾಡ್ತಾರೆ. ಇವಾಗ ತಪ್ಪು ಸ್ವಲ್ಪ ಸರಿ ಇಲ್ಲ ಶ್ರುತಿ ಅಂದ್ರೆ ಅದೆಲ್ಲ, ಅದಕ್ಕೆ ಹಳೆ ಗಾಯಕರು ತುಂಬ ಶ್ರೇಷ್ಠ ಅನ್ನೋದು. ಅವ್ರು ಒಂದೇ ಸ್ಟ್ರೆಚ್ಚಲ್ಲಿ ಆಡ್ತಾ ಇದ್ರು, ಅಷ್ಟು ಕಷ್ಟ ಇದ್ರು. ಇವಾಗ ಮತ್ತೆ ಆಟೋ ಟ್ಯೂನ್ ಆಗ್ತಾರೆ ವಾಯ್ಸ್ಗೆ, ಅದು ಇವಾಗ ಒಂದೊಂದು, ಇವಾಗ ಎಷ್ಟೋ ಜನ ಆ್ಯಕ್ಟರ್ಸ್ ಹಿಂದಿಲಿ ಕನ್ನಡ ಅಲ್ಲಿ ಎಲ್ಲ ಕಡೆ ಆ್ಯಕ್ಟರ್ಸ್ ಹಾಡ್ತಾರೆ, ಆ ತಪ್ಪುಗಳೆಲ್ಲ ಇವಾಗ ಆಟೋ ಟ್ಯೂನರ್ ಹಾಕಿದ್ರೆ ಎಷ್ಟೋ ಗೊತ್ತಾಗಲ್ಲ, ವಾಯ್ಸ್ ಚೆನ್ನಾಗಿ ಕೇಳಿಸುತ್ತೆ, ಮಿಸ್ಟೇಕ್ಸ್ ಗೊತ್ತಾಗಲ್ಲ ಆತರ.
0: ಅಂದ್ರೆ ಈ ಬ್ರೆತ್ಲೆಸ್ ಸಾಂಗ್ ನ ಮಹತ್ವ ಏನು ಮೇಡಮ್? ಅಲ್ಲೂ ಕೂಡ ಇದೇ ತರ
1: ಪಂಚ್ ಮಾಡ್ಬೋದು.
0: ಸುಮಾರು ಈಗ ಒಂದು ಪಂಚ್ ಅಂತಂದ್ರೆ ಎಷ್ಟು ಕಾಲ ಅವರು ಹಾಡ್ತಾರೆ?
1: ಇಲ್ಲ, ಇವಾಗಿನ ಗಾಯಕರು ಇವಾಗ ನನಗೆ ಎಷ್ಟು ಉಸಿರಾಗುತ್ತೋ, ಓ ನಂಗೆ ಇಲ್ಲಿ ಬ್ರೆತ್ ನಿಲ್ಲೋ ನಿಂತೋಗ್ತಾ ಇದೆ ಅಂದ್ರೆ ಪರವಾಗಿಲ್ಲ ಕಟ್ ಮಾಡೋಣ ನೆಕ್ಸ್ಟ್ ಆಡ್ಬೋದು ಅಂತ ಆತರ.
0: ಲೂಸ್ಗಳು ನಿಮ್ಮ ಮೊದಲ ಚಿತ್ರ ನೀವು ಕಂಪೋಸ್ ಮಾಡಿ ದಂತದ್ದು, ಅದಾದ ನಂತರ ನೀವೊಂದು ನಾಲ್ಕೈದು ಚಿತ್ರನ ಮ್ಯೂಸಿಕ್ ಕಂಪೋಸ್ ಮಾಡಿದಿರಿ ನೀವು.
1: ಎರಡು ಚಿತ್ರ, ರಿಂಗ್ ರೋಡ್ ಅಂತ,
0: ರಿಂಗ್ ರೋಡ್ ಶುಭ
1: ಮತ್ತೆ ವಿಮೆನ್
0: ಮಾಡಿದ್ರಿ. ಕಂಪೋಸ್ ಮಾಡುವಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ?
1: ಕಂಪೋಸ್ ಮಾಡುವಾಗ ಒಂದ್ ಕಡೆ ಖುಷಿ ಪಡ್ಬೋದಾ ಇಲ್ಲ ದುಃಖ ಗೊತ್ತಿಲ್ಲ. ಏನಕ್ಕಂದ್ರೆ ಡೈರೆಕ್ಟರ್ಸ್ ಇವಾಗ ನಿಮಗೇನೇ ಟ್ಯಾಲೆಂಟ್ ಇರ್ಲಿ, ಏನೇ ಮ್ಯೂಸಿಕ್ ಗೊತ್ತಿರ್ಲಿ, ಏನೇ ಇರ್ಲಿ, ಡೈರೆಕ್ಟರ್ ಕೇಳೋಂಗೆ ನಾವು ಹಾಡ್ ಮಾಡ್ಬೇಕು. ಇವಾಗ ನನಗೆ ಸಿಕ್ಕಿದ ಸಬ್ಜೆಕ್ಟ್ ಲೂಸ್ಗಳು ಅಲ್ಲಿ ಅಂದ್ರೆ ಇವಾಗ ತುಂಬಾ ಒಳ್ಳೆ ಲವ್ ಸ್ಟೋರಿ, ಒಳ್ಳೆ ಫ್ಯಾಮಿಲಿ ಆತರ, ಇದೇನೋ ಮಾಡ್ರಾಗುತ್ತೆ ಅದು ಇದು ಆತರ, ನಮ್ಗೆ ಹೆಂಗ್ ಬೇಕೋ ಹಂಗ್ ಕಂಪೋಸ್ ಮಾಡಕ್ ಆಗಲ್ಲ. ಡೈರೆಕ್ಟರ್ ಹೇಳೋಂಗೆ ನಾವು ಕೇಳ್ಬೇಕು. ಅವ್ರಿಗೆ ಸಿಂಪಲ್ ಆಗಿ ಪದ್ಯ ತರ, ಇವಾಗ ಎಷ್ಟೋ ಹಾಡುಗಳು ಸಿಂಪಲ್ ಆಗಿರುತ್ತೆ, ಜನಗಳಿಗೆ ಅದೇ ಇಷ್ಟ ಆಗುತ್ತೆ. ನನಗೆ ಒಂದೊಂದ್ಸರಿ ಬೇಜಾರಾಗುತ್ತೆ, ಅಯ್ಯೋ ಬೇಡ ಅಂದ್ರೆ ಅವ್ರು ಹೇಳೋಂಗೆ ನಾವು ಕೇಳ್ಬೇಕು.
2: ಇಷ್ಟಕ್ಕೆ ಈ ಔಟ್ಪುಟ್ಗೆ ನಾನು ಇಷ್ಟು ಕಷ್ಟ ಪಡ್ಬೇಕಾಗಿದ್ದೆ,
1: ಅಷ್ಟೆಲ್ಲ ಕಷ್ಟಪಟ್ಟು ಇವಾಗ ಏನೋ ಫಿಲ್ಮ್ ಚೆನ್ನಾಗಿಲ್ಲ, ಇಲ್ಲ ಫ್ಲಾಪ್ ಆಯ್ತು, ಅಥವಾ ಸಾಂಗ್ಸ್ ಅವ್ರು ಬೇಕಂದಂಗ್ ಮಾಡ್ಕೊಟ್ವಿ, ಏನು ಒಂಥರ ಇದಾಗ
0: ತೃಪ್ತಿ ಬರೋದಿಲ್ಲ. ಕಂಪೋಸ್ ಮಾಡಿದಾಗ ನಿಮಗೆ ಅಷ್ಟೊಂದು ಖುಷಿ ಬರಲ್ಲ, ಹಾಡಿದಾಗ ಬರೋ ಅಷ್ಟು ಖುಷಿ ನಿಮಗೆ ಕಂಪೋಸ್ ಮಾಡಿದಾಗ?
1: ಕಂಪೋಸ್ ಮಾಡುವಾಗ ನನಗೆ ಖುಷಿ ಬರುತ್ತೆ ಅಂದ್ರೆ ನನ್ಗೆ ದೇವ್ರ ಹಾಡುಗಳು ಬರೆದು ಕಂಪೋಸ್ ಮಾಡಿದ್ರೆ ನನ್ ಖುಷಿ ಆಗುತ್ತೆ.
0: ಮಾಡಿದಿರಲ್ಲ ಸುಮಾರು ಆಲ್ಬಮ್ಸ್ ಮಾಡಿದಿರಾ ನೀವು?
1: ಒಂದು ಶಿರಡಿ ಸಾಯಿಬಾಬಾದು ಒಂದು ಆಲ್ಬಮ್ ಮಾಡಿದೆ, ಹಾಡುಗಳೆಲ್ಲ ನಾನೇ ಬರ್ದು ಟ್ಯೂನ್ ಮಾಡಿದೆ, ನಮ್ಮ ಅಕ್ಕನು ಒಂದು ಬರ್ದು ಟ್ಯೂನ್ ಮಾಡಿದ್ಲು. ಮತ್ತೆ ಇನ್ನ ಈ ನಡುವೆ ನಾನು ಅದೇ ಅನ್ಕೋತಾ ಇದ್ದೀನಿ, ನನಗೆ ಇವಾಗ ಶಿಶುನಾಳ ಶರೀಫ್ದಾಗ್ಲಿ ಮತ್ತೆ ಪುರಂದ್ರದಾಸ ಕನಕದಾಸರದು ನಾವು ಟ್ಯೂನ್ ಮಾಡಿ ಅವಾಗಂದ್ರೆ ನನಗೆ ಯಾರು ಏನು ಇದು ಮಾಡುವಂಗಿಲ್ಲ, ಹಿಂಗೆ
2: ಮಾಸ್ಟರ್.
1: ನನಗೆ ಆ ಥರ ಇಷ್ಟ, ನಾನೇ ಟ್ಯೂನ್ ಮಾಡಬೇಕು. ಇವಾಗೆಲ್ಲ ಗೊತ್ತು ನಿಮಗೆ, ಮೀಡಿಯಾ ಇದು ಯೂಟ್ಯೂಬು ಫೇಸ್ಬುಕ್ಕು ಎಲ್ಲ ಇದರಿಂದ ಗಾಯಕರು ಎಷ್ಟೋ ಜನ ಆ ಥರ ನನಗೆ ನಾನೇ ಟ್ಯೂನ್ ಮಾಡ್ಕೊಂಡು ನನಗೆ ಬೇಕಾದಂಗೆ ಅಂದರೆ ಒಳ್ಳೆ ಸಾಹಿತ್ಯ ಇವಾಗ ಎಷ್ಟೋ ಗೊತ್ತು, ಪುರಂದ್ರದಾಸರದ್ದು ಎಷ್ಟೋ ಇದೆ ಒಳ್ಳೊಳ್ಳೆ ದೇವ್ರನಾಮ, ಎಲ್ಲರಿಗೂ ಅದು ಅಲ್ಲೊಂದು ಮೆಸೇಜ್ ಇರಬೇಕು, ಆ ಥರ ಸಾಹಿತ್ಯಕ್ಕೆ ಟ್ಯೂನ್ ಮಾಡಿ ಹಾಡಬೇಕು. ಇವಾಗ ಆತರ ಮಾಡ್ತಾ ಇದ್ದೀನಿ.
0: ನೀವು ಹಾಡಿರುವ ಹಾಡುಗಳಲ್ಲೆಲ್ಲ ನಿಮಗೆ ತುಂಬಾ ಇಷ್ಟ ಆಗೋದು ಯಾವ ಹಾಡು?
1: ನನಗೆ ತುಂಬಾ ಇಷ್ಟ ಅಂದ್ರೆ ಹೆಸರು ಪೂರ್ತಿ. ಏನಕ್ಕಂದ್ರೆ ಅದು ಸ್ವಲ್ಪ ಲೋ, ನಂದು ವಾಯ್ಸ್ ಸ್ವಲ್ಪ ತುಂಬಾ ಹೈ ಆಗಲ್ಲ ನಂದು, ಮತ್ತೆ ಸ್ವಲ್ಪ ಹಸ್ಕಿ ವಾಯ್ಸ್ ಇರುತ್ತೆ, ಆ ರೇಂಜು ನನ್ನ ವಾಯ್ಸ್ಗೆ ಕರೆಕ್ಟ್ ಇದೆ, ಅದಕ್ಕೆ ನನ್ಗೆ ಆ ಹಾಡು ತುಂಬಾ ಇಷ್ಟ.

0: ಸೊ ನೀವು ಸಾಹಿತ್ಯ ಬರೆದು ಟ್ಯೂನ್ ಮಾಡುವಾಗ ನೀವು ಯಾವ್ದನ್ನ ಮೊದಲು ಮಾಡ್ತೀರ? ಅಂದ್ರೆ ಫಸ್ಟ್ ಟ್ಯೂನ್ ಮಾಡಿ ಆಮೇಲೆ ಸಾಹಿತ್ಯ ಬರೀತೀರ, ಅಥವಾ ಸಾಹಿತ್ಯ ಬರೆದು ಆಮೇಲೆ ಟ್ಯೂನ್ ಮಾಡ್ತೀರ?
1: ನಾನು ಬರೆಯುವಾಗ ಟ್ಯೂನ್ ಮಾಡ್ಕೊತೀನಿ.
0: ಓಕೆ.
1: ಅಂದ್ರೆ ಇವಾಗೇನೋ ಒಂದು ಬಂಧ ಸಂಬಂಧ

0: ಅಂತ. ಅವಾಗ ಸುಮ್ಮನೆ ಹಂಗೆ ಬರೆಯೋಕ್ಕಾಗಲ್ಲ, ಹಂಗೆ ಟ್ಯೂನ್ ಮಾಡ್ಕೊಂಡು ಹಂಗೆ ಬರ್ಕೊಳ್ತೀನಿ ಆ ಥರ.
1: ಸೊ ಸೈಮಲ್ಟೇನಿಯಸ್ಲಿ ಎರಡು ಕೆಲಸ ಆಗುತ್ತೆ.
2: ಒಂದು ಹಾಡು ಒಳಗಿನಿಂದ ಹುಟ್ಟುವ ಬಗೆ ಏನು, ಮತ್ತೆ ಅದು ರಾಗ ಕಟ್ಟಿಕೊಳ್ಳೋ ಬಗೆ ಭಾವನಾತ್ಮಕವಾಗಿ ವರ್ಣಿಸೋದಾದ್ರೆ?
0: ನಂದೇ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ಬೇಕಂದ್ರೆ, ಇವಾಗ ನೋಡಿ, ನಾನು ರೀಸೆಂಟ್ ಆಗಿ ಒಂದು ಬಂಧ ಸಂಬಂಧ ಬಿಡಿಸದ ಪದ ಬಂಧ ಅಂತ ಅನ್ಕೊಂಡೆ, ಹಂಗೆ ಟ್ಯೂನ್ ಮಾಡಿದೆ. ಅದಕ್ಕೆ ಇವಾಗ ನಮಗ್ ಫೀಲ್ ಗೊತ್ತಿರುತ್ತೆ, ಇವಾಗ ನೀವು ಟ್ಯೂನ್ ಮಾಡ್ತೀರಾ ಅಂದ್ರೆ ಯಾವ ತರ ಇರಬೇಕು. ಇವಾಗ ಒಂದು ಮಗು ತಗೊಳ್ಳೋಣ, ಒಂದು ಮಗುಗೆ, ನನ್ನ ಮಗುಗೆ ನಾನು ಯಾವ ಡ್ರೆಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಹೆಂಗೆ ಅಲಂಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಥರ ನನ್ನ ಹಾಡು ನನಗೆ ಒಂದು ಮಗು ಥರ, ನನಗೆ ಇಷ್ಟ ಬಂದಂಗೆ ಅಲಂಕಾರ ಮಾಡ್ಬೋದು ಆ ಥರ ನನಗೆ.
2: ಇಲ್ಲಿ ನೀವು ಬೇರೆ ಕಂಪೋಸರ್ಸ್ಗೆ ಹಾಡುವಾಗ ಅದು ಬೇರೆಯವರ ಮಗುವನ್ನ ಅಲಂಕಾರ ಮಾಡಿದ ಮಗುನ ನಾವು ನೋಡೋ ಹಾಗೆ ಅಂತಲೂ ಹೇಳಬಹುದೋ ಏನೋ ಅಲ್ವಾ?
0: ಆಮೇಲೆ ಒಂದೊಂದು ಕಂಪೋಸರ್ಸ್ ನಮಗೆ ಅಲಂಕಾರ ಮಾಡಕ್ ಬಿಡಲ್ಲ. ಇವಾಗ ನನ್ನ ಹಸ್ಬೆಂಡೇ, ನಾವು ಏನಾದ್ರೂ ನಾನು ಸಂಗತಿಗಳೆಲ್ಲ ಆಡಿದ್ರೆ, ಏ ಬೇಡ ಬೇಡ ಪ್ಲೇನಾಗಾಡಿ ಅಂತಾರೆ. ಒಬ್ರೊಬ್ರು ಮ್ಯೂಸಿಕ್ ಡೈರೆಕ್ಟರ್ ನನಗೆ ಸ್ವತಂತ್ರ ಕೊಡ್ತಾರೆ. ಈಗ ಇವರು ಮಣಿಕಾಂತ್ ಕದ್ರಿ ಸರ್ ಒಂದು ಮೂಕ ಅಕ್ಕಿ ಅಂತ ಒಂದು ಸಿನಿಮಾದಲ್ಲಿ ಆಡಿಸಿದ್ರು, ತುಂಬಾ ಚೆನ್ನಾಗಿತ್ತು, ಲಾಲಿ ಸಾಂಗ್ ತರ ಅದು. ನಂಗೆ ಇಷ್ಟ ಬಂದಂಗೆ ಹಾಡಿ ಅಂತಾರೆ. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಹಂಗಿರಲ್ಲ.
2: ನಿಮಗೆ ಯಾವ ಕಂಪೋಸರ್ ತುಂಬಾ ಆಪ್ತ, ಮತ್ತೆ ನನಗೆ ಎಸ್ ನಂಗೆ ಇಷ್ಟ ಅಂತ ಅನ್ಸೋದು, ಎಲ್ಲಿ ಹಾಡಕ್ಕೆ ತುಂಬಾ ಇಷ್ಟಪಡ್ತೀನಿ?
0: ಕಂಫರ್ಟಬಲ್. ಆಕ್ಚುಲಿ ಆಗಿ ನಾನು
2: ಹೆಚ್ಚು ಹಾಡಿರೋದು ಸರ್ ಜೊತೆಗೇನೆ, ಹರಿಕೃಷ್ಣ ಅವರ.
0: ಅಂದ್ರೆ ಫಸ್ಟ್ ನನಗೆ ಸಿನಿಮಾಲ್ ಹಾಡಿಸಿದ್ದು ರಾಜೇಶ್ ರಾಮನಾಥ್ ಸರ್ ಅವರು, ಅವರು ಹಾಡಿಸಿದ್ದು ಅದು ರಿಲೀಸ್ ಆಗಿರಲಿಲ್ಲ 93 or 94 ಅಲ್ಲ. ಅವ್ರ ಹತ್ರ ಟ್ರ್ಯಾಕ್ ಸುಮಾರು ಆಡಿದ್ದೆ, ಸುಮಾರು ಸಾಂಗ್ಸ್. ಅವರು ಅಷ್ಟೇ, ಅವರು ತುಂಬ ಇದು, ಓ ನಾನೇನಾದರೂ ಆದರೆ ಚೆನ್ನಾಗಿದೆ ಹಾಡು ಅಂತ ಅನ್ನೋರು ರಾಜೇಶ್ ರಾಮನಾಥ್ ಸರು. ಮತ್ತು ಗುರುಕಿರಣ್ ಸರ್ ಹತ್ರ ಒಂದೆರಡು ಟ್ರ್ಯಾಕ್ ಹಾಡಿದ್ದೀನಿ, ಮತ್ತು ಕಂದ ಕಂದ ಐ ಲವ್ ಯು ಅಂತ ಒಂದೇ ಒಂದು ಇದು. ಅಂದರೆ ಟ್ಯೂನ್ಸು ಹಾಡುವಾಗ ಹರಿಕೃಷ್ಣ ಅವ್ರದ್ದು ಟ್ಯೂನ್ಗಳು ನನಗೆ ಕಂಫರ್ಟ್ ಆಗಿರುತ್ತೆ ಹಾಡಕ್ಕೆ. ಅಂದರೆ ಬೇರೆಯವ್ರದ್ದು ಮನುಮೂರ್ತಿ ಸರ್ದು ನಾನು ಅಭಿನೇತ್ರಿಲಿ ಒಂದು ಸಾಂಗ್ ಹಾಡಿದ್ದೆ, ಅದು ಒಂಥರ ಕೂಲಾಗಿ ಈಸಿಯಾಗಿತ್ತು. ಒಬ್ರೊಬ್ರು ಮ್ಯೂಸಿಕ್ ಡೈರೆಕ್ಟರ್ಸ್ ಅಂದ್ರೆ ರೇರ್, ಒಬ್ರೊಬ್ರು ಸಿಂಗರ್ಸ್ಗೆ ಅದು ಗೊತ್ತಾಗುತ್ತೆ ಕಷ್ಟ ಅಂದ್ರೆ, ಒಬ್ರೊಬ್ರು ಅವ್ರು ಹೇಳೋಂಗೆ ಆಡಿಸ್ಬೇಕು ಅಥವಾ ಅವ್ರಿಗೆ ಹೆಂಗ್ ಬೇಕೋ ಫೀಲ್ ಹಂಗೆ ಆಡಿಸ್ಕೊಂತಾರೆ. ತುಂಬಾ ಕಂಫರ್ಟ್ ಅಂದ್ರೆ ವಿ ಹರಿಕೃಷ್ಣ ಅವರ ಟ್ಯೂನ್ಗಳು ನನಗೆ ಹಾಡಕ್ಕೆ ಕಂಫರ್ಟ್ ಆಗಿರುತ್ತೆ. ಅಂದ್ರೆ ಅವ್ರ ಸ್ಟುಡಿಯೋಲಿ ಇದ್ರೆ ನನಗೆ ಕಂಫರ್ಟ್ ಇಲ್ಲ, ಭಯ ಆಗುತ್ತೆ. ಸೊ ಅವ್ರು ಇಲ್ದೇ ಇರುವಾಗ ನಾನು ಹಾಡೋದು ಅವ್ರ ಹಾಡುಗಳನ್ನು. ಬರೀ ಇಂಜಿನಿಯರ್ ಇರ್ತಾರೆ.
2: ಸೊ ಮನೇಲೂ ತುಂಬಾ ಭಯ ಪಡಿಸ್ತಾರೆ, ಹೊರಗೂ ಭಯ ಪಡಿಸ್ತಾರೆ ಹರಿಕೃಷ್ಣ ಅವರು ಅಲ್ಲ. ಮನೆಯಲ್ಲಿ ನೀವು ಹರಿಕೃಷ್ಣ ಸರ್ ಜೊತೆಗೆ ಸಂಗೀತದ ಬಗ್ಗೆ ಅಥವಾ ಟ್ಯೂನ್ಗಳ ಬಗ್ಗೆ ಕೆಲಸ ಮಾಡ್ತಾ ಎಲ್ಲ ಮಾತಾಡೋದು ಉಂಟ ಯಾವಾಗ್ಲೂ?
0: ಅದೆಲ್ಲ ಲವ್ ಮಾಡ್ತಾ ಇದ್ದಾಗ ಜಾಸ್ತಿ ಮಾತಾಡ್ತಾ ಇದ್ವಿ ಸಂಗೀತ. ನಾನು ಟ್ಯೂನ್, ಇಬ್ರು ಒಟ್ಟಿಗೆ ಟ್ಯೂನ್ ಎಲ್ಲ ಮಾಡ್ತಿದ್ವಿ, ಅವರು ಲಿರಿಕ್ಸ್ ಚೆನ್ನಾಗಿ ಬರೀತಾರೆ.
2: ಹೆಂಗ್ ಶುರು ಆಯ್ತು ನಿಮ್ ಪ್ರೀತಿ?
0: ಆರ್ಕೆಸ್ಟ್ರಾ ಅಲ್ಲಿ ನಾನು ಹಾಡ್ತಾ ಇದ್ದೆ, ಅವ್ರು ಕೀಬೋರ್ಡ್ ನುಡಿಸ್ತಾ ಇದ್ರು, ಮೆಲೋಡಿ ಕ್ರಿಯೇಟರ್ಸ್ ಅಂತ ಒಂದು ಆರ್ಕೆಸ್ಟ್ರಾ ಅಲ್ಲಿದ್ದಾಗ. ಹಂಗೆ ಅಂದ್ರೆ ಅವಾಗ ಗೊತ್ತಿರ್ಲಿಲ್ಲ ನನಗೆ, ಅವ್ರು ನಾನು ಲವ್ ಮಾಡ್ತಾ ಇದ್ದಿದ್ದು ಗೊತ್ತಿರಲಿಲ್ಲ, ಫ್ರೆಂಡ್ಲಿ ಆಗಿದ್ದೆ. ಅವ್ರು ಹೆಂಗ್ ತುಂಬಾ ಮಾತಾಡೋದು ತುಂಬಾ ಕಮ್ಮಿ ಗೊತ್ತಿರುತ್ತೆ ನಮ್ಗೆ. ಅದು ನಮ್ಮನೆಗೆಲ್ಲ ಬರ್ತಾ ಇದ್ರು, ನನ್ಗೆ ಗೊತ್ತೇ ಆಗಿರ್ಲಿಲ್ಲ. ಇನ್ನೊಂದ್ರು ಲತಾ ಆಂಟಿ ಅಂತ ಒಬ್ರು, ಇನ್ನೊಂದು ಆರ್ಕೆಸ್ಟ್ರಾ ಅವರು ಹೇಳಿದ್ರು ನನಗೆ, ಅವ್ನಿಗೆ ನಿನ್ ಕಂಡ್ರೆ ಇಷ್ಟ ಅನ್ಸುತ್ತೆ, ಇಲ್ಲ ಅಂದ್ರೆ ಏನಕ್ಕೆ ಬರ್ತಾನೆ ಆ ಥರ. ಅವ್ರು ಹೇಳಿದ್ಮೇಲೆ ನಾನೇ ಕೇಳ್ದೆ, ಹೌದಾ ಹಿಂಗಂದ್ರು ಲತಾ ಆಂಟಿ ನಿಂಗೆ ಇಷ್ಟನಾ ಅಂತ ನಾನು ಕೇಳಿದ್ಮೇಲೆ ಅವಾಗ ಗೊತ್ತಾಯ್ತು ನನಗೆ. ಅವ್ರಿಗೆ ಆ ಥರ ಎಲ್ಲ ಈ ಅವರು ನನ್ನ ಮಗ ಇಬ್ರು ಒಂಥರ ನನ್ನ ಫಿಲ್ಮಿ ಅಂತಾರೆ. ಈಗ ಇವಾಗ ಎಲ್ಲರೂ ಐ ಲವ್ ಯು ಹೇಳೋದಾಗ್ಲಿ ಆ ಥರ ಈ ಥರ ಅದೆಲ್ಲ ಏನೂ ಇಲ್ಲ, ಅವರು ಏನೂ ಮಾತಾಡ್ಸೋದಿಲ್ಲ ಅಂದರೆ ಏನು ಮಾತಾಡಿಸ್ಬೇಕು, ಏನು ಸುಮ್ಮನೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಂತ ಕೇಳ್ಬೇಕ ಅಂತ. ಆ ಥರ ತುಂಬ ಮಾತು ಕಮ್ಮಿ ಅವರು. ಕೆಲಸ ಕೆಲಸ ಅಂತ ಚೆನ್ನಾಗಿರ್ತಾರೆ, ಇವಾಗ ಇನ್ನೂ ಮಾತು ತುಂಬಾ ಕಮ್ಮಿ.

0: ನಿಮ್ಗೆ ಹೇಗೆ ಅನ್ಸುತ್ತೆ ವಾಣಿಯವರೇ?
1: ನಾನು ಸಿನಿಮಾದಲ್ಲಿ ಇನ್ನ ಬೇರೆ ಭಾಷೆ ಯಾವುದು ಹಾಡಿಲ್ಲ. ಅಂದ್ರೆ ನಾನು ಚಿಕ್ಕವಳಿಂದ ಎಲ್ಲಾನು ನನಗೆ ಹಿಂದಿ ಓಲ್ಡ್ ಹಿಟ್ಸ್ ತುಂಬಾ ಇಷ್ಟ, ಲತಾಜಿ ಆಶಾಜಿ ಅವ್ರದ್ದು ಮತ್ತು ಮೊಹಮ್ಮದ್ ರಫಿ ಅವ್ರದ್ದು ಸಾಂಗ್ಸ್ ಇಷ್ಟ. ಸುಮ್ಮನೆ ನಾನು ಮನೇಲಿ ಕಲ್ತ್ಕೊಂಡು ಎಲ್ಲ, ಮತ್ತು ತಮಿಳು ಸಾಂಗ್ಸ್ ಜಾನಕಿ ಅಂಟಿದ್ದು, ರಾಜಾ ಅಂಕಲ್ ಮ್ಯೂಸಿಕ್ ಅಂದರೆ ಹುಚ್ಚು ಥರ ನನಗೆ ತುಂಬ ಇಷ್ಟ ಅವ್ರದ್ದು. ಆ ಥರ ತಮಿಳು ಎಲ್ಲ ಇಷ್ಟ ನನಗೆ, ಹಿಂದಿ ತಮಿಳು ಎಲ್ಲ. ಮಲಯಾಳಂ ಸ್ವಲ್ಪ ಕಷ್ಟ ಆಗುತ್ತೆ ಹಾಡಕ್ಕೆ.
0: ತಾತನ ಹಾಡುಗಳಲ್ಲಿ ಯಾವ್ದು ತುಂಬ ಇಷ್ಟ ನಿಮಗೆ?
1: ತಾತನ ಹಾಡಲ್ಲಿ ನೀ ಬಂದು ನಿಂತಾಗ ಎಲ್ಲರಿಗೂ ಅದು ಇಷ್ಟ, ಅದೊಂಥರ ಏನೋ ಮ್ಯಾಜಿಕ್ ಆ ಟ್ಯೂನಲ್ಲಿ.

0: ನಿಮಗೆ ಕೋಪ ಬರುತ್ತಾ?
1: ತುಂಬಾ ಕೋಪ ಬರುತ್ತೆ.
0: ಬರುತ್ತೆ, ಏನ್ ಮಾಡ್ತೀರಾ ಕೋಪ ಬಂದ್ರೆ?
1: ಕೋಪ ಬಂದ್ರೆ ಮಾತಾಡಲ್ಲ ಜಾಸ್ತಿ. ಮುಂಚೆ ಎಲ್ಲ ಒಂದು 15 ವರ್ಷ
0: ಹರೇ ಕೃಷ್ಣ ಅವ್ರ ಮೇಲೆ ಕೋಪ ಬಂದ್ರೆ ನಾನು ಈಗ ನೆಕ್ಸ್ಟ್ ಹಾಡೋದಿಲ್ಲ ನಿಮ್ ಟ್ಯೂನಿಗೆ, ನೆಕ್ಸ್ಟ್ ಇವತ್ ಬರಲ್ಲ ರೆಕಾರ್ಡಿಂಗ್ ಅಂತ ಹೇಳ್ಬೋದು.
1: ಇಲ್ಲ ಹಂಗ ಹೇಳಿದ್ರು ಅವ್ರು ಬೈತಾರೆ. ಇವಾಗ ಒಂದೊಂದ್ಸರಿ ಎಷ್ಟೋ ನಮ್ಗೆ ಸಿಂಗರ್ಸ್ಗೆ ಏನಾಗುತ್ತೆ, ನಾನ್ ಹಾಡಿರೋದು ಆಮೇಲೆ ಬೇರೆ ಯಾರೋ ಹಾಡಿರ್ತಾರ, ಆತರ ತುಂಬಾ ಆಗಿದೆ. ಹರೇ ಕೃಷ್ಣ ಅವ್ರ ಮ್ಯೂಸಿಕ್ ಅಲ್ಲಿ ನಾನ್ ಹಾಡಿರ್ತೀನಿ, ಆಮೇಲೆ ಚೆನ್ನೈ ಅವರೋ ಬಾಂಬೆ ಅವರು ಹಾಡಿರ್ತಾರೆ, ಅವಾಗ ಕೋಪ ಬರುತ್ತೆ ತುಂಬಾ. ಆ ಮ್ಯೂಸಿಕ್ ಇಂದಾನೆ ತುಂಬಾ ಎಷ್ಟೋ ಸರಿ ಕೋಪ, ಅವಾಗ ಮಾತು ಬಿಟ್ಬಿಡ್ತೀನಿ ನಾನು, ಎಷ್ಟೊಂದಿರ ಮಾತಾಡಲ್ಲ. ಆತರ ಅಯ್ಯೋ ನಾವು ಹಾಡಿದ್ಮೇಲೆ ಬೇರೆ ಅವ್ರನ್ನ ಆಡಿಸ್ತಾರೆ ಅಂತ, ಅದೊಂದು ನಮ್ದೆಲ್ಲಾ ಕನ್ನಡ ಗಾಯಕರಿಗೂ ಅದು ತುಂಬಾ ಬೇಜಾರಿನ. ಇಲ್ಲೂ ಕನ್ನಡದಲ್ಲಿ ಎಷ್ಟೋ ಸಾಂಗ್ಸ್ ಆಗಿದೆ, ಹಿಂದಿಯವ್ರನ್ನ ಹಾಡಿಸಿದ್ಮೇಲೂ ನಮ್ ಕನ್ನಡದವರು ಟ್ರ್ಯಾಕ್ ಹಾಡಿರ್ತಾರಲ್ಲ ಅದೇ ಚೆನ್ನಾಗಿದೆ ಅಂತ ರಿಟೈನ್ ಮಾಡಿರೋದುಂಟು.
0: ಈಗ ಟ್ರ್ಯಾಕ್ ಅನ್ನೋದು ಟ್ರ್ಯಾಕ್ ಸಿಂಗಿಂಗ್ ಆಗಿ ಉಳಿದಿರಾ, ಹಾಡುಗಳು ಎಕ್ಸ್ಪರಿಮೆಂಟೇಷನ್ ಆಗಿ ಒಂದು ಗೀತೆಯನ್ನ ಇಬ್ಬರು ಮೂರು ಜನರ ಕೈನಲ್ಲಿ ಹಾಡಿಸಿ ಆ ನಂತರ ಯಾವುದು ಫೈನಲ್ ಆಗುತ್ತೋ ಅದನ್ನ ಓಕೆ ಮಾಡುವಂತಹ ಒಂದು ಕಾಲ ಈಗ ಬರ್ತಾ ಇದೆ. ಟ್ರ್ಯಾಕ್ ಸಿಂಗಿಂಗ್ ಹೊರಟೆ ಹೋಗ್ತಾ ಇದೆಯಾ ಅಂತ ಅನ್ಸಲ್ವಾ?
1: ಹೌದು, ಇವಾಗ ದೊಡ್ಡ ದೊಡ್ಡ ಸಿಂಗರ್ಸ್ ಕೈಲೇನೆ ಇವಾಗ ಒಂದ್ ಹಾಡನ್ನ ಒಂದು ಇಬ್ರು ಮೂರು ಜನದ ಕೈಲಿ ಹಾಡಿಸಿರ್ತಾರೆ.
0: ನೀವು ಒಬ್ಬ ಕಂಪೋಸರ್ ಆಗಿ, ನೀವು ಒಬ್ಬ ಕಂಪೋಸರ್, ನಿಮ್ಮ ಕುಟುಂಬನೇ ಕಂಪೋಸರ್ ಕುಟುಂಬ ಅಂತ ಹೇಳ್ಬೋದು. ನೀವು ಒಬ್ಬ ಗಾಯಕಿಯಲ್ಲಿ ಯಾವ ಗುಣಲಕ್ಷಣಗಳು ಇರಬೇಕು ಅಂತ ಅನ್ಕೋತೀರಿ ನೀವು? ಮತ್ತೆ ನಿಮ್ಮನ್ನ ನೀವು ಒಂದು ಕಂಪೋಸರ್ ಆಗಿ ನೋಡ್ಕೊಳ್ಳೋದಾದ್ರೆ ಹೌ ಡು ಯು ಡಿಫೈನ್ ಯುವರ್ ಸೆಲ್ಫ್?
1: ಕಂಪೋಸರ್ ಆಗಿ ನಾನು ಫಸ್ಟ್ ಮೆಲೋಡೀಸ್, ನನಗಿಷ್ಟಾನು ಮೆಲೋಡಿ, ನನ್ನ ವಾಯ್ಸ್ಗೆ ಸೂಟ್ ಆಗೋದು ಮೆಲೋಡಿ. ಮತ್ತೆ ನಾನು ಎಲ್ಲ ಸಿಂಗರ್ಸ್ಗೂ ಅವ್ರಿಗೆ ಹಾಡೋ ಥರ ರೇಂಜ್ ಇರಬೇಕು, ಕಂಫರ್ಟ್ ಆಗಿರಬೇಕು. ನಾನು ಕಂಪೋಸರ್ ಆದ್ರೂ ಅಥವಾ ನಾನು ಹಾಡೋಕ್ಕೂ, ಇವಾಗ ಎಷ್ಟೋ ಜನ ಹೊಸಬ್ರು ಅದಕ್ಕೆ ಇವಾಗ ನಮಗೆ ರೆಕಾರ್ಡಿಂಗ್ ಅಂತ ಕೇಳಿದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೇಳ್ತೀನಿ, ನಾನು ತುಂಬ ಹೈ ರೇಂಜ್ ಅಂದರೆ ಆಗಲ್ಲ, ನನ್ನ ರೇಂಜ್ ಎಷ್ಟು ಕಂಫರ್ಟ್ ಇರಬೇಕು ಅವ್ರ ವಾಯ್ಸ್ಗೆ ಕರೆಕ್ಟ್. ಇವಾಗ ದೊಡ್ಡ ದೊಡ್ಡ ಗಾಯಕರಂದ್ರೆ ನೀವು ಬಾಂಬೆ ಜಯಶ್ರೀ ತಗೊಳ್ಳಿ, ಅವ್ರದೇ ಪಿಚ್ಚಲ್ಲೇ ಲೋ ಅಲ್ಲೇ ಮಾಡ್ತಾರೆ ಮ್ಯೂಸಿಕ್ ಡೈರೆಕ್ಟರ್ಸ್, ಅವ್ರಿಗೆ ತುಂಬ ಹೈ ಹಾಡೋಕ್ಕಾಗಲ್ಲ ಅವ್ರಿಗೆ ಹಾಡೋಕ್ಕಾಗೋ ರೇಂಜಲ್ಲೇ. ಆ ಥರ ಎಲ್ಲ ಗಾಯಕರಿಗೂ ಹಾಡುಗಳು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇವಾಗ ನಮ್ಗೆ ಇನ್ನೊಂದು ಏನಂದ್ರೆ, ಇವಾಗ ನಿಮಗೆ ಸಾಂಗ್ಸಲ್ಲಿ ಡೈರೆಕ್ಟರ್ಸು ಹಿಂದಿಯವರೇ ಬೇಕು ಅಂತ ಅನ್ನೋದು, ಈಗ ನಾನಿಷ್ಟು ಹಾಡು ಹಾಡಿದ್ರು ನನಗೆ ಯಾರೋ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು ಒಂದು ವರ್ಷ ಮುಂಚೆ, ಮೇಡಮ್ ನೀವೇ ಹಾಡಬೇಕು, ಫೀಲ್ ಬರಬೇಕು ಅಂದರೆ ನೀವು ಹಾಡಿದ್ಮೇಲೆ ಶ್ರೇಯಾ ಘೋಷಾಲ್ ಕೈಲಿ ಹಾಡಿಸ್ತೀವಿ ಅಂತ. ಆ ಥರ ಈಗ್ಲೂ ಹಂಗೆ ಇದೆ, ಏನೋ ನಾವು ಹಾಡಿದ್ರು ಅವ್ರ ಫಸ್ಟೇ ಮೈಂಡ್ ಸೆಟ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಹಾಡಿಸ್ಬೇಕಾಗಿರೋದು, ಏನಕ್ಕಂದ್ರೆ ಅವ್ರದ್ದೇನೋ ಇರುತ್ತೆ ಪಪ್ಪಾಯ್ ಅಂದ್ರೆ.

0: ಅದಕ್ಕೆ ಸಿಂಗರ್ಸ್ ಇವಾಗ ಕೊನೆವರೆಗೂ ಇನ್ನ ಗೊತ್ತೇ ಇರಲ್ಲ ಯಾರು ಅಂತ. ಕನ್ನಡ ಮುಗುಳು ನಗೆಯಲ್ಲಿ ನನ್ನ ಹರಿಕೃಷ್ಣ ಅವರು ಒಂದು ಹೇಳಿದ್ರು, ನಿಂಗೆ ಸೂಟ್ ಆಗುತ್ತೆ ಕ್ಲಾಸಿಕಲ್ ತರ ಒಂದು ಹಾಡು ಅಂತ. ಆಮೇಲೆ ನಂಗೆ ಗೊತ್ತಿಲ್ಲ, ಜೂನಲ್ಲಿ ನೋಡಿದ್ರು, ಜುಲೈಲ್ಲಿ ನೋಡಿದ್ರೆ ರಿಲೀಸ್ ಆಗಿತ್ತು, ಅದು ಶ್ರೇಯಾ ಘೋಷಾಲ್ ಅವರು ಹಾಡಿದ್ರು. ಆ ಥರ ಗೊತ್ತೇ ಇರಲ್ಲ ಅನ್ಸುತ್ತೆ ಅವ್ರಿಗೆ, ಏನೇನಾಗುತ್ತೆ ಲಾಸ್ಟ್ವರೆಗೂ ಗೊತ್ತಿರಲ್ಲ.
1: ನಮ್ಮ ಗಾಯಕಿಯರಿಗೆ, ನಮ್ಮ ಭಾಷೆಗೆ ನಮ್ಮಲ್ಲಿ ಅವರು ಸ್ಥಾನ ಕೊಟ್ಟರೆ ಬಹುಶಃ ಶ್ರೋತೃಗಳು ಕೂಡ ನಿಜವಾಗಿ ಸಂತೋಷ ಪಡ್ತಾರೆ. ವಾಣಿ ಹರಿಕೃಷ್ಣ ಅವರ ಧ್ವನಿಯನ್ನು ಕೇಳಬೇಕು ಅಂತ ಅಪಾರ ಸಂಖ್ಯೆಯಲ್ಲಿ ಕನ್ನಡಿಗರು ಕಾದಿದ್ದಾರೆ ಅನ್ನೋದಂತೂ ಖಂಡಿತ ಸತ್ಯ.
0: ಈಗ ನಾನು ಸಿನಿಮಾಗೆ ಸಂಗೀತ ಏನು ಯಾವುದು ಕೊಡ್ತಾ ಇಲ್ಲ, ನನಗೆ ಅದೇ ನಾನೇ ಓನ್ ಕಂಪೋಸಿಷನ್ಸು, ಶಿಶುನಾಳ ಶರೀಫ್ ಅವ್ರದ್ದು ಮತ್ತು ಪುರಂದ್ರದಾಸರದ್ದು, ಕನಕದಾಸರದ್ದು, ಆ ಥರ ನಾನು ಟ್ಯೂನ್ ಮಾಡಿ ವಿಡಿಯೋ ಶೂಟ್ ಮಾಡಿ ಇನ್ಮೇಲೆ ಒಂದೊಂದು ಸಾಂಗ್ ಆವಾಗವಾಗ ಕಂಪೋಸ್ ಮಾಡಿ ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನಗೆ ಒಂದು ನಮ್ಮದೇ ಒಂದು ಬ್ಯಾಂಡ್ ಅಂತ ಟ್ರೂಪು ಶೋಸ್ಗೆ, ಅದರಲ್ಲೂ ಅಷ್ಟೇ ನನಗೆ ಹಳೆ ಹಿಂದಿ ಸಾಂಗ್ಸ್, ಹಳೆ ಕನ್ನಡ ಮತ್ತು ದೇವ್ರನಾಮ ಎಲ್ಲ ಥರ ಮಿಕ್ಸ್ ಮಾಡಿ ಪ್ರೋಗ್ರಾಮ್ಸ್ ಶೋಸ್ ಮಾಡೋದಕ್ಕೆ
1: ಕೊಡುವಂಥ
0: ಆದಿ ತಾಲ್ ಅಂತ ಒಂದು ಬ್ಯಾಂಡ್ ಶುರು ಮಾಡ್ಕೋತಾ ಇದ್ದೀನಿ.
1: ನಮ್ಮ ಶ್ರೋತೃಗಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಎಲ್ಲರಿಗೂ, ಅಭಿಮಾನಿಗಳಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನೀವೆಲ್ಲ ನಮ್ಮ ಹಾಡುಗಳು ಕೇಳಿದ್ರೇ ನಮಗೊಂದು ಖುಷಿ. ಆಮೇಲೆ ಎಷ್ಟೋ ಜನ ಹಿಂದಿ ಸಿಂಗರ್ಸ್ನೇ ಇಷ್ಟಪಡೋದು ಅಂತಾರೆ. ನೀವೆಲ್ಲ ಎಲ್ಲರೂ ಕೇಳಿದ್ರೆಲ್ಲ ಕನ್ನಡ ಗಾಯಕರುಗಳು, ಗಾಯಕ ಗಾಯಕಿಯರಿಗೂ ಪ್ರೋತ್ಸಾಹ ಮಾಡಿ. ಈಗಾಗಲೇ ನಂಗೆ ಗೊತ್ತು ಕನ್ನಡದಲ್ಲಿ ಇವಾಗ ನಮ್ಮ ಇಂದು ನಾಗರಾಜ್, ಸಂತೋಷ್ ವೆಂಕಿ ಆ ಥರ ಸುಮಾರು ಜನ ಹಾಡ್ತಾ ಇದ್ದೀವಿ. ಅಂದ್ರೂ ಹೇಳೋದು ನಾನು, ಕನ್ನಡದಲ್ಲಿ ಪ್ರತಿಭೆಗಳಿದೆ, ಅವ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ.
1: ನಿಮ್ಮ ಎಲ್ಲ ಬಿಡುವಿಲ್ಲದ ಕ್ಷಣಗಳ ನಡುವೆ ಸ್ವಲ್ಪ ಕಾಲ ನಮಗೋಸ್ಕರ ಬಿಡುವು ಮಾಡ್ಕೊಂಡು ಬಂದು ಇಲ್ಲಿ ನಮ್ಮ ಜೊತೆಗೆ ಕಳೆದಿದ್ದೀರಿ, ನಮ್ಮ ಶ್ರೋತೃಗಳ ಜೊತೆ ಮಾತಾಡಿದ್ದೀರಿ, ಮನಸ್ಸು ಬಿಚ್ಚಿ ನಿಮ್ಮೆಲ್ಲ ಭಾವನೆಗಳನ್ನು ಹಂಚ್ಕೊಂಡಿದ್ದೀರಿ, ಹಾಡಿದ್ದೀರಿ, ತುಂಬ ಸಂತೋಷ ಆಯಿತು ವಾಣಿಯವರೇ. ನಮಗೆ ನಿಜವಾಗಿ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು, ನಮಸ್ಕಾರ.
0: ನನಗೂ ತುಂಬ ಖುಷಿ ಆಯಿತು ಆಕಾಶವಾಣಿಯಲ್ಲಿ, ಮತ್ತು ನೀವು ಕೇಳಿದ ಪ್ರಶ್ನೆಗಳು ತುಂಬ ಮನದಾಳದಿಂದ ಮಾತಾಡಿದ್ದೀನಿ. ಸುಮ್ಮನೆ ಹಂಗೆ ಅಂದರೆ ಇಂಟರ್ವ್ಯೂ ಅಂದರೆ ಒಂದೊಂದು ಒಂದೊಂದು ಥರ ಇರುತ್ತೆ. ಇದು ತುಂಬ ಖುಷಿ ಆಯಿತು, ಒಳಗಿಂದ ಫೀಲಿಂಗ್ಸ್ ಹೇಳ್ಕೊಂಡಿದ್ದೀನಿ, ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು.

0: ಬಾನಯಾನ ಚಿತ್ರಗೀತೆ ಆಧರಿಸಿದ ಸಂದರ್ಶನ ಸರಣಿ ಕೇಳಿದಿರಿ.
1: ಭಾವದಿಂದ ಬಳಿಗೆ ಸಾಕಿ ಬಂದ ಹಾಡಿಗೆ ಸಾರಿಗಮದ ಪಯಣ.
2: ಇಂದಿನ ನಮ್ಮ ಬಾನಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿ ಸಂಗೀತ ಸಂಯೋಜಕಿ ಗಾಯಕಿ ವಾಣಿ ಹರಿಕೃಷ್ಣ.
1: ಸಾರಿ

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 9:15. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ.

ಇಂದಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಎಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನದ ಕೆಲವು ಚಿತ್ರಗೀತೆಗಳನ್ನು ಕೇಳುವಿರಿ. ಈಗಷ್ಟೇ ತಾಲ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ಬಾಂಬೆ ಚಿತ್ರದ ಗೀತೆ.

ಗಾಯಕ ಹರಿಹರನ್ ಅವರು ಹಾಡಿದ ರೋಜಾ ಚಿತ್ರದ ಟೈಟಲ್ ಟ್ರ್ಯಾಕ್ ಕೇಳಿದ್ರಿ. ಈಗ ರಂಗೀಲಾ ಈ ಚಿತ್ರದ ಒಂದು ಗೀತೆ. ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಎ ಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನದ ಕೆಲವು ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ.

ರೆಮೋ ಫರ್ನಾಂಡಿಸ್ ಇವರ ಧ್ವನಿಯಲ್ಲಿ ಬಾಂಬೆ ಚಿತ್ರದ ಗೀತೆ, ಮೆಹಬೂಬ್ ಅವರ ಗೀತ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನ.

ಕಾರ್ಯಕ್ರಮದಲ್ಲಿ ಈಗ ಜೀನ್ಸ್ ಈ ಚಿತ್ರದ ಒಂದು ಗೀತೆ. ಗಾಯಕ ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರು ಈ ಗೀತೆಯನ್ನು ಹಾಡಿದ್ದಾರೆ. ಜಾವೇದ್ ಅಖ್ತರ್ ಅವರ ಸಂಗೀತ.

ಜೀನ್ಸ್ ಈ ಚಿತ್ರದ ಒಂದು ಸೂಪರ್ ಹಿಟ್ ಗೀತೆ ಕೇಳಿದ್ರಲ್ಲ. ಈಗ ಸುಖವಿಂದರ್ ಸಿಂಗ್ ಹಾಗೂ ಸಪ್ನಾ ಅವಸ್ಥಿ ಅವರ ಧ್ವನಿಯಲ್ಲಿ ದಿಲ್ ಸೆ ಚಿತ್ರದ ಗೀತೆ, ಗುಲ್ಜಾರ್ ಅವರ ಗೀತ ರಚನೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 8-9 ಶತಕೋಟಿ ಡಾಲರ್ಗಳಷ್ಟಿದ್ದು ಮುಂದಿನ ದಶಕದಲ್ಲಿ ಸುಮಾರು 40-45 ಶತಕೋಟಿ ಡಾಲರ್ಗಳಿಗೆ ವೃದ್ಧಿಸುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿ ಇಂದು ಹೇಳಿದ್ದಾರೆ. ನೀತಿ ನಿರೂಪಣೆಯಲ್ಲಿನ ಸುಧಾರಣೆಗಳು, ವೇಗವಾಗಿ ವಿಸ್ತರಿಸುತ್ತಿರುವ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಈ ಪ್ರಗತಿ ಸಾಧ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಗೂ ಮುನ್ನ ಆಯುಷ್ ಸಚಿವಾಲಯದ ಇಂದಿನ ಯೂಟ್ಯೂಬ್ ನೇರ ಯೋಗ ಪ್ರಸಾರವನ್ನು ಅತಿ ಹೆಚ್ಚು ಜನರು ವೀಕ್ಷಿಸಿರುವುದು ಹೊಸ ಗಿನ್ನಿಸ್ ದಾಖಲೆಯಾಗಿದೆ. ಭಾರತ ಸೇರಿದಂತೆ ವಿಶ್ವಾದ್ಯಂತದ ಯೋಗಪಟುಗಳು, ವಿದ್ಯಾರ್ಥಿಗಳು, ಆರೋಗ್ಯ ಉತ್ಸಾಹಿಗಳು ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಟ್ಟಾಗಿ ಯೋಗಾಭ್ಯಾಸ ಮಾಡಿದರು. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಈ ತಿಂಗಳ 21ರಂದು ನಿಗದಿಯಾಗಿದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ಗಳವರೆಗೆ ಪರೀಕ್ಷೆ ನಡೆಯಲಿದ್ದು, ಇಂದಿನಿಂದ ಆನ್ಲೈನ್ ಮೂಲಕ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಪರಿವರ್ತನಾ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ದೇವನಹಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆದಾಯ ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಳ, ಹೊಸ ಎಐಐಎಂಎಸ್ಗಳು ಮತ್ತು ಐಐಟಿಗಳ ಸ್ಥಾಪನೆ, ವಂದೇ ಭಾರತ್ ರೈಲು ಸಂಚಾರ ಸೇರಿದಂತೆ ಸರ್ಕಾರ ವಿವಿಧ ಉಪಕ್ರಮಗಳ ಕ್ರಾಂತಿಕಾರಕ ಬದಲಾವಣೆ ತಂದಿದೆ ಎಂದು ಹೇಳಿದ್ದಾರೆ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯುತ್ತಿರುವ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಎ ಗುಂಪಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಪ್ರಗತಿಯಲ್ಲಿದೆ. ಭಾರತ ನೀಡಿರುವ 171 ರನ್ಗಳ ಗುರಿ ಬೆನ್ನತ್ತಿರುವ ಪಾಕಿಸ್ತಾನ ಇತ್ತೀಚಿನ ವರದಿ ಬಂದಾಗ 11.2 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 77 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಪ್ರೇಮ ನಿನಾದ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿರುವುದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ.

ಪ್ರೇಮ ನಿನಾದ ಕಾರ್ಯಕ್ರಮದ ಮೊದಲಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಬಿಳಿಗಿರಿಯ ಬನದಲ್ಲಿ ಈ ಚಿತ್ರದ ಒಂದು ಗೀತೆಯನ್ನು ಕೇಳಿದಿರಿ. ಶಿವದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿದ್ದ ಕಥಾನಾಯಕ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ರಚನೆ ಶಿವದಯ ಶಂಕರ್, ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನ. ಗಾಯಕಿ ಚಿತ್ರ ಅವರ ಧ್ವನಿಯಲ್ಲಿ ಹೃದಯ ಗೀತೆ ಚಿತ್ರದ ಗೀತೆ.

ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ದಿನ ಒಂದೊಂದು ಸ್ಟೇಷನ್ ಕೇಳ್ತೀನಿ. ನನಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ, ನಾನು ಕೇಳ್ತೀನಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರಣಯ ಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಈಗ ಬಂಗಾರದ ಜಿಂಕೆ ಈ ಚಿತ್ರದ ಒಂದು ಗೀತೆ

ಬಂಗಾರದ ಜಿಂಕೆ ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಈಗ ಖೈದಿ ಚಿತ್ರದ ಒಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಚಕ್ರವರ್ತಿಯವರ ಸಂಗೀತ ನಿರ್ದೇಶನ, ಗೀತೆಯನ್ನು ರಚಿಸಿರುವವರು ಜಿ ಉದಯಶಂಕರ್.

ಜೀವದಯಶಂಕರ್ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಗೀತೆಯನ್ನು ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಇದು ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನು ಕೇಳುತ್ತಿರುವಿರಿ. ಈಗಷ್ಟೇ ಕೇಳಿದ ಗೀತೆ ಜೀವನ ಚಕ್ರ, ಈ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಗೀತೆಯನ್ನು ಹಾಡಿದವರು ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ನಮ್ಮ ಕೇಳುಗರಿಗೆ ಈಗಾಗಲೇ ತಿಳಿದಿರಬೇಕು, ಹೌದು, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅವರ ಅಭಿನಯದ ಕೆಲವು ಸೂಪರ್ ಹಿಟ್ ಗೀತೆಗಳನ್ನು ಕೇಳುತ್ತಿರುವಿರಿ. ನೀ ಬರೆದ ಕಾದಂಬರಿ ಚಿತ್ರದ

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಬಪ್ಪಿ ಲಹರಿ ಅವರ ಸಂಗೀತ ನಿರ್ದೇಶನವಿರುವ ಕೃಷ್ಣ ನೀ ಬೇಗನೆ ಬಾರೋ ಈ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಗೀತೆ ಹಾಡಿದ್ದಾರೆ. ಶಿವ ಉದಯಶಂಕರ್ ಅವರ ಗೀತ ರಚನೆ.

ಕೃಷ್ಣ ನೀ ಬೇಗನೆ ಬಾರೋ ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಈಗ ಸುವರ್ಣ ಸೇತುವೆ ಈ ಚಿತ್ರದ ಒಂದು ಗೀತೆ. ಗೀತಪ್ರಿಯ ಅವರ ಗೀತ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ. ಗೀತೆಯನ್ನು ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಕರ್ಣ ಚಿತ್ರದ ಗೀತೆಯೊಂದಿಗೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ. ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿರುವ ಅನರ್ಹರನ್ನು ಗುರುತಿಸಲು ಕ್ರಮ ವಹಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ಸಚಿವರಾದ ಕೆಜೆ ಜಾರ್ಜ್, ಯತೀಂದ್ರ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ, ಆಯೋಗದ ಸದಸ್ಯರು ಸೇರಿದಂತೆ ಹಲವರು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಬೆಂಗಳೂರಿನ ಸರ್ಕಾರಿ ಅತಿಥಿಗೃಹದಲ್ಲಿ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಡಿಜಿಟಲ್ ಯುಗದಲ್ಲೂ ಅಂಚೆ ಇಲಾಖೆಯ ಸೇವೆ ಅತ್ಯಂತ ವಿಶ್ವಾಸಾರ್ಹವಾಗಿದೆ ಎಂದು ಸಂಸದ ಗೋವಿಂದ ಕಾರಜೋಳ ಚಿತ್ರದುರ್ಗದಲ್ಲಿ ಇಂದು ಹೇಳಿದ್ದಾರೆ. ಮೊಳಕಾಲ್ಮೂರಿನಲ್ಲಿ ನೂತನ ಅಂಚೆ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಪತ್ರ ವ್ಯವಹಾರ ಮೀರಿ ಬ್ಯಾಂಕಿಂಗ್, ವಿಮೆ, ಹೂಡಿಕೆ ಯೋಜನೆಗಳನ್ನು ಯಶಸ್ವಿಯಾಗಿ ಜನರಿಗೆ ತಲುಪಿಸುತ್ತಿದೆ ಎಂದರು. ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ, ಹೋರಾಟ ಮತ್ತು ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕೋಲಾರದಲ್ಲಿ ಭವ್ಯವಾದ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಪೂರ್ವಾನುಮೋದನೆ ನೀಡಿದೆ. ಈ ಕಂಬಳ್ಳಿ ಗ್ರಾಮದಲ್ಲಿ 5 ಎಕರೆ ವಿಸ್ತೀರ್ಣದ ಸರ್ಕಾರಿ ಜಮೀನನ್ನು ಮ್ಯೂಸಿಯಂ ನಿರ್ಮಾಣಕ್ಕಾಗಿ ಕಾಯ್ದಿರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿ ತಿಳಿಸಿದ್ದಾರೆ. ಹಾಸನದಲ್ಲಿ ಹೇಮಾವತಿ ಹಿನ್ನೀರಿನಲ್ಲಿ ಮುಳುಗಿ 3 ಯುವಕರು ಮೃತಪಟ್ಟಿದ್ದಾರೆ ಎಂಬ ಘಟನೆ ವರದಿಯಾಗಿದೆ. ಅಮೆರಿಕದ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಎಫ್ ಗುಂಪಿನ ಪಂದ್ಯದಲ್ಲಿ ನೆದರ್ಲ್ಯಾಂಡ್ ಮತ್ತು ಜಪಾನ್ ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ರಾತ್ರಿ 1:30 ಪಂದ್ಯ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.